ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:52 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ಶ್ರಾವಣ ಮಾಸದ ದಶಮಿಯ ದಿನವಾದ ಇಂದು ದಿನಾಂಕ 22 ಆಗಸ್ಟ್ 2026 ಶನಿವಾರ ನಮ್ಮ ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ಲು.

ಟ್ಯೂನ್ ಮಾಡಿದಿರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:42. ಇನ್ನು ಇಂದಿನ ನುಡಿಮುತ್ತನ್ನ ನೋಡೋದಾದ್ರೆ ಎಲ್ಲರನ್ನ ನಾವು ಸಂತೋಷ ಪಡಿಸಲು ಆಗೋಲ್ಲ, ಆದರೆ ಎಲ್ಲರೊಂದಿಗೆ ಸಂತೋಷದಿಂದ ಬದುಕುವುದು ಖಂಡಿತವಾಗಿದ್ದು ನಮ್ಮ ಕೈಯಲ್ಲೇ ಇದೆ. ಏನಂತೀರಾ? ಖುಷಿ ಖುಷಿಯಿಂದ ಬದುಕೋಣ ಅಂತ ಹೇಳ್ತಾ ಸದಾ ಟ್ಯೂನ್ ಮಾಡಿರಿ. ಇದು ನಮ್ಮ ಕನ್ನಡ ಕಾಮನಬಿಲ್ಲು.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.

ಸಮಯ ಆಗಿದೆ 6:11:08. ನೀವು ಟ್ಯೂನ್ ಮಾಡಿದಿರಿ, ಇದು FM ರೈನ್ಬೋ ಕನ್ನಡ ಕೌನಬಿಲ್ಲು. ಸಮಯ 6:10 ಆಯಿತು ಅಂದರೆ ಇದು ನಾದಾರ್ಚನೆಯ ಸಮಯ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ RG ಪ್ರಿಯಾಂಕ.

ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬೆಳಗ್ಗೆ ಎಲ್ಲಿಗೆ ಅಂದರೆ ನಮ್ಮ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವರು ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಮುಂದಿನ ಕೆಲಸಕ್ಕೆ ಹೋಗ್ತಾರೆ. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿ ಒಳ್ಳೆ ಗುಣಗಳನ್ನು ನಮಗೆ ಕಲಿಸಿ ಸರಿಯಾದ ದಾರಿಯಲ್ಲಿ ನಡೆಸೋ ತಾಯಿಯಲ್ಲಿ ನಾವು ದೇವರನ್ನು ಕಾಣ್ತೀವಿ. ಅದಕ್ಕೆ ತಾನೇ ಹಿರಿಯರು ಹೇಳಿರೋದು ಮಾತೃ ದೇವೋಭವ ಅಂತ. ಹೀಗೆ ನಾವು ಯಾರಲ್ಲಿ ದೇವರನ್ನು ಕಾಣ್ತೀವಿ ಇದನ್ನು ಮಾತಾಡ್ತಾ ಸಾಗೋಣ. ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಜೊತೆ ಜೊತೆಗೆ ಭಕ್ತಿಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಟ್ಯೂನ್ ಮಾಡಿರಿ. ಇದು ನಮ್ಮ ಕನ್ನಡ ಕಾಮನಬೆಲ್ಲು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜೆ ಗೋಪಾಲ್ ಅವರು, ಹಾಗೆ ಸಂಗೀತ ಸಂಯೋಜನೆ ಟಿ ಕೆ ಪುಲಗೆಂದಿ.

ಸಮಯ 6:22:55. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ತಾಯಿಯಲ್ಲಿ ದೇವರನ್ನ ಕಾಣ್ತಾರೆ. ಎಲ್ಲರ ಜೀವನದಲ್ಲೂ ಮತ್ತೊಂದು ದೇವರ ಸ್ವರೂಪ ಅಂದರೆ ಅದು ಗುರುಗಳು. ಎಷ್ಟೋ ಜನ ಅವರ ಗುರುಗಳಲ್ಲಿ ತಮ್ಮ ದೇವರನ್ನ ಕಾಣ್ತಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹೇಳಬೇಕು ಅಂದರೆ ಏಕಲವ್ಯ ಅಂತ ಹೇಳ್ಬೋದು. ಏಕಲವ್ಯ ತನ್ನ ಗುರುಗಳಾದ ದ್ರೋಣಾಚಾರ್ಯರಲ್ಲಿ ತನ್ನ ಗುರು ಹಾಗೂ ದೇವರು ಎರಡನ್ನೂ ಕಾಣ್ತಾನೆ, ಹಾಗೆ ಸಮರ್ಥನಾಗಿ ಬೆಳೀತಾನೆ. ನಮ್ಮೊಳಗಿನ ಸಾಮರ್ಥ್ಯವನ್ನು ನಮಗಿಂತ ಮುಂಚೆನೆ ಗುರುತಿಸುವಂಥ ವ್ಯಕ್ತಿ ಅಂದರೆ ಅದು ಗುರುಗಳು. ಗುರುದೇವೋ ಭವ ಅಂತ ಕೂಡ ಹೇಳ್ತೀವಿ. ಒಳ್ಳೆಯ ಗುರುಗಳು ಜೀವನದ ದಿಕ್ಕನ್ನೇ ಬದಲಿಸ್ಬೋದು. ಏನಂತೀರಾ? ಶೀಲಾ ಎಂಎಸ್ ಅವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ತಪ್ಪದೇ ಟ್ಯೂನ್ ಮಾಡಿ. ಇದು ಕನ್ನಡ ಕಮನವೆಲ್ಲೂ.

ಸಮಯ 6:33 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. SPB ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆಯನ್ನ ಕೇಳಿದ್ರಿ. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯಾರಲ್ಲೆಲ್ಲ ನಾವು ದೇವರನ್ನ ಕಾಣಬಹುದು ಅಥವಾ ಕಾಣ್ತೀವಿ ಅಂತ ಚರ್ಚೆ ಮಾಡ್ತಾ ಇದ್ವಿ. ತಾಯಿ ದೇವರನ್ನ ಕಾಣೋದು ಅದು ಸಹಜ, ಹಾಗೆ ಗುರುಗಳಲ್ಲೂ ಕೂಡ ದೇವರನ್ನ ಕಾಣ್ತೀವಿ. ಆದರೆ ಸಾಕಷ್ಟು ಜನ ತಾವು ಮಾಡೋ ಕೆಲಸಗಳಲ್ಲಿ ದೇವರನ್ನ ಕಾಣ್ತಾರೆ, ಅಂದರೆ ತಮ್ಮ ವೃತ್ತಿಯನ್ನೇ ತಮ್ಮ ದೈವ ಅಂತ ನಂಬಿರೋ ಸಾಕಷ್ಟು ಮಂದಿ ನಮಗೆ ಉದಾಹರಣೆಯಾಗಿ ಸಿಗ್ತಾರೆ. ತಾವು ಮಾಡೋ ಕೆಲಸಕ್ಕೆ 100% ಕೊಡ್ತಾರೆ, ಯಾವುದರಲ್ಲೂ ಲೋಪ ಇಲ್ಲದೆ ನಾನು ಮಾಡೋ ಕಾಯಕವನ್ನೇ ನಾನು ದೇವರು ಅಂತ ನಂಬಿ ನನ್ನ ಅದಕ್ಕೆ 100% ಕೊಟ್ಟು ಇದನ್ನು ಮಾಡ್ತೀನಿ ಅಂತ ಹೇಳೋ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ತಾನೇ ಹೇಳಿರೋದು ಕಾಯಕವೇ ಕೈಲಾಸ ಅಂತ. ಅದೇ ರೀತಿ ಬದುಕ್ತಾ ಇರೋ ಸಾವಿರಾರು ಉದಾಹರಣೆಗಳನ್ನು ಕೇಳ್ತಾ ನೋಡ್ತಾ ನಾವು ಇಂದಿಗೂ ಬದುಕ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ಹಾಗೆ ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಭಕ್ತ ಪ್ರಹ್ಲಾದ ಚಿತ್ರದಿಂದ ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ.

ಸಮಯ 6:59 ಆಗಿದೆ. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನ್ಯೂ ಟ್ಯೂನ್ ಮಾಡಿದಿರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಇನ್ನು ಸಾಕಷ್ಟು ಜನ ತಮ್ಮ ಮಾದರಿ ವ್ಯಕ್ತಿಗಳು ಅಂದರೆ ರೋಲ್ ಮಾಡೆಲ್ಗಳಲ್ಲಿ ದೇವರನ್ನು ಕಾಣ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಎಷ್ಟೋ ಸಂಗೀತ ಪ್ರೇಮಿಗಳು ಅಥವಾ ಸಂಗೀತ ಕಲಾವಿದರು ತಮ್ಮ ಗುರುಗಳಾಗಿ ಅಂದರೆ ಎಸ್ ಪಿ ಬಿ ಅವರಾಗಿರ್ಬೋದು ಅಥವಾ ಎಸ್ ಜಾನಕಿ ಮೇಡಮ್ ಆಗಿರ್ಬೋದು, ಇವರಲ್ಲಿ ತಮ್ಮ ದೇವರನ್ನು ಕಾಣ್ತಾರೆ. ಅವರನ್ನೇ ಅನುಸರಿಸಿ ತಮ್ಮನ ಜೀವನದ ಹಾದಿಯನ್ನು ನಡೆಸ್ತಾರೆ. ಇದನ್ನು ನಾವು ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ. ಅವರೇ ನಮ್ಮ ದೇವರು, ಅವರ ಜೀವನದ ಹಾದಿಯನ್ನೇ ನಾವು ತುಳಿದು ಬಂದಿದ್ದೀವಿ ಅಂತ ಹೇಳಿರೋದನ್ನ ನಾವು ಕೇಳಿದ್ದೀವಿ. ಏನಂತೀರಾ? ಹಾಗೆ ಇನ್ನು ಸ್ಪೋರ್ಟ್ಸ್ ಅಂತ ತಗೊಳ್ಳೋದಾದರೆ ನಾವೆಲ್ಲ ಕೇಳೇ ಇದ್ದೀವಿ, ಗಾಡ್ ಆಫ್ ದ ಕ್ರಿಕೆಟ್ ಅಂತಲೇ ನಮಗೆ ಎಲ್ಲರಿಗೂ ತಿಳಿದಿರುವ ಸಚಿನ್ ತೆಂಡೂಲ್ಕರ್ ಅವರನ್ನು ಎಷ್ಟೋ ಜನ ತಮ್ಮ ಮಾದರಿ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡಿರ್ತಾರೆ. ಹಾಗೆ ತಮ್ಮ ಮಾದರಿ ವ್ಯಕ್ತಿಯಲ್ಲಿ ತಮ್ಮ ದೇವರನ್ನು ಕಾಣ್ತಾರೆ. ಅಷ್ಟೇ ನಿಷ್ಠೆಯಿಂದ ವಿದ್ಯೆಯನ್ನು ಕಲಿತಾರೆ, ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾರೆ. ಇದೆಲ್ಲ ಬಹುಶಃ ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಬೆಳೆಯಲು ಅಥವಾ ಒಂದು ಒಳ್ಳೆ ದಾರಿಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಏನಂತಾರೆ, ಇದು ಒಂದು ಒಳ್ಳೆ ದಾರಿ ಅಂತ ಹೇಳ್ಬೋದು. ನಮ್ಮ ತಾಯಿಯಲ್ಲಿ ದೇವರನ್ನ ಕಾಣೋದು, ಗುರುಗಳಲ್ಲಿ ದೇವರನ್ನ ಕಾಣೋದು, ಅಥವಾ ನಾವು ಮಾಡೋ ಕೆಲಸಗಳಲ್ಲಿ ದೇವರನ್ನ ಕಾಣೋದು, ನಮ್ಮ ಮಾದರಿ ವ್ಯಕ್ತಿಗಳಲ್ಲಿ ನಮ್ಮ ದೇವರನ್ನ ಕಾಣೋದು, ಅವರನ್ನು ಅನುಸರಿಸೋದು, ಇದೆಲ್ಲ ಜೀವನವನ್ನು ಸಕಾರಾತ್ಮಕವಾಗಿ ಕರೆದುಕೊಂಡು ಹೋಗಲು ಒಂದು ಒಳ್ಳೆ ದಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವೇನಂತೀರಾ? ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ದೇವತಾ ಮನುಷ್ಯ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಸಮಯ 6:47:03 ಟ್ಯೂನ್ ಮಾಡಿದಿರಿ. ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರೈತರು ಅಂದರೆ ಭೂಮಿಯಲ್ಲಿ ದೇವರನ್ನ ಕಾಣ್ತಾರೆ, ಹಾಗೆ ವೈದ್ಯರು ಅಂದರೆ ತಾವು ಮಾಡೋ ಸೇವೆಯಲ್ಲಿ ನಮ್ಮ

ದೇವರನ್ನ ಕಾಣ್ತಾರೆ. ಹಾಗೆ ಸೈನಿಕರು ಅಂದರೆ ದೇಶ ಸೇವೆಯಲ್ಲಿ ದೇವರನ್ನ ಕಾಣ್ತಾರೆ. ಕಣ್ತಿರೋದ್ರು ನೋಡಿದ್ರೆ ಮಾನವೀಯತೆಯಲ್ಲಿ ದೇವರು ಇದ್ದೇ ಇದ್ದಾನೆ ಅಂತ ಹೇಳ್ತಾ ಇಂದಿನ ನಾದಾರ್ಜನೆಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸದಾ ಟ್ಯೂನಿನ್ ಆಗಿರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕವನಬಿಲ್ಲು. ಸದಾ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ ಜಿ ಪ್ರಿಯಾಂಕಾ. ಕೇಳ್ತಾರಿ, ಇದು ಕನ್ನಡ ಕವನಬಿಲ್ಲು.

0: ಸಮಯ 6:50. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
2: ನಾನು ಕಲಾವಿದನಾದರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ.
3: ಎಲ್ಲ ಪಾತ್ರದಲ್ಲಿಯೂ ಅವರು ಅದ್ವಿತೀಯರಾಗಿದ್ದರು. ರೂಪ, ಮಾತುಗಾರಿಕೆ, ಅಭಿನಯ, ಹಾಡುಗಾರಿಕೆ ಎಲ್ಲದರಲ್ಲಿಯೂ ಅವರು ಗಟ್ಟಿಗರಾಗಿದ್ದರು. ಎಲ್ಲವೂ ಅವರಲ್ಲಿ ತುಂಬಿತ್ತು. ಆದ್ರಿಂದಲೇ ಅವರು ಇಷ್ಟು ಪ್ರಸಿದ್ಧರಾಗುವುದಕ್ಕೆ ಕಾರಣ. ವಿದ್ಯಾರ್ಥಿಗಳು ಕೂಡ ಅವರ ಅಭಿನಯಕ್ಕೆ ಮೆಚ್ಚಿ ರಾಮ್ ವರ್ಮ, ಶಾಕುಂತಲಾ, ನಿರುಪಮಾ ನಾಟಕಗಳನ್ನ ಪದೇ ಪದೇ ಕೇಳಿ ನೋಡೋದಕ್ಕೆ ಆ ನಾಟಕದ ದಿವಸ ಕಿಕ್ಕಿರಿದು ತುಂಬಿರುತ್ತಿದ್ದರು. ಆಂಗ್ಲರು ಕೂಡ ಅವರ ಅಭಿನಯ ನೋಡಿ ಮನಸಾರ ಕೊಂಡಾಡಿದ್ದಾರೆ. ಸಹನಟರಾದ ನಮಗೂ ಅವರ ಅಭಿನಯ ಒಂದೊಂದು ವೇಳೆ ತಬ್ಬಿಬ್ ಮಾಡ್ತಾ ಇತ್ತು. ಅವರು ಕೋಪವಾಗಿದ್ದಾರೋ ಸಂತೋಷವಾಗಿದ್ದಾರೋ ಅನ್ನೋಷ್ಟು ಅನುಮಾನ ಬರುವಂತಹ ನಟನೆ ಅವರಲ್ಲಿತ್ತು. ಹಿರಣ್ಯಕಶಿಪು ಪಾತ್ರ ಮಾಡ್ತಾ ಇದ್ದಾಗ ಅವರು ರೇಗ್ಕೊಂಡು ಕೋಪದಲ್ಲಿ ಪಾರ್ಟ್ ಮಾಡುವಾಗ ನಮಗೆ ಅನುಮಾನ, ಏನು ನಿಜವಾಗ್ಲೂ ಇವರು ಕೋಪಿಸ್ಕೊಂಡೇ ಇದ್ದಾರೆಯೋ, ಎಲ್ಲ ವರದಾಚಾರ ನಮ್ಮ ಜೊತೆಯಲ್ಲಿ ಇದ್ದೇನೆ ಮೊದಲಿದ್ದ ಹಾಗೆ ಇದ್ದಾರೆಯೋ ಅಂತ ಅನ್ನೋ ಅಷ್ಟು ಅನುಮಾನ ತರ್ತಾ

0: ಆಯಿತು ಅವರ ಅಭಿನಯ, ಅಷ್ಟು ರಸವತ್ತಾಗಿ ಅವರ ಅಭಿನಯ ಇರ್ತಿತ್ತು. ಅವ್ರ ನಾಟಕಗಳು ಅಂದರೆ ಪಂಡಿತ ಪಾಮರ ರಂಜನೆಗೆ ಗುರಿಯಾಗಿತ್ತು. ನಮ್ಮ ಕನ್ನಡ ನಾಟಕಗಳು ಅಂದರೆ ಇತರ ಭಾಷಾ ಜನರಿಗೂ ಪ್ರಿಯವಾಗಿ ಮಾದರಿಯಾಗಿರುವಂತೆ ಬೆಳಕಿಗೆ ತಂದವರೆಂದರೆ ವರದಾಚಾರ್ಯರೇ. ಆ ತಂದೆ ಮಕ್ಕಳ ಯೋಗಕ್ಷೇಮ ಹೇಗೆ ನೋಡ್ತಾನೆಯೋ ಹಾಗೆ ಕಂಪನಿ ನಟರನ್ನ ಮತ್ತು ಇತರ ಜನಗಳನ್ನೂ ಅವ್ರಿಗೆ ಸೇರಿದವರು ಎಲ್ಲರನ್ನೂ ಒಂದು ತಾರತಮ್ಯವೂ ಮಾಡದೆ ನೋಡ್ಕೊಳ್ತಾ ಇದ್ರು. ಅವರು ಅವ್ರ ಕಂಪ್ನಿಯಲ್ಲಿದ್ದ ಜನಗಳಿಗೇನೆ ಮುಂಚೆ ಮದುವೆ ಮಾಡಿಸಿದ್ದು ಅಲ್ಲದೇ ಹೊರಗಿನಿಂದ ಯಾರು ಬಂದು ಅವರ ಸಹಾಯ ಬೇಡಿದರೆ ನಾಸ್ತಿ ಅನ್ನೋ ಶಬ್ದವೇ ಅವರಲ್ಲಿ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬೇಕಾದ ಸಹಾಯ ಕೊಡ್ತಾಯಿದ್ರು. ಅನೇಕರಿಗೆ ವರ್ಷಗಟ್ಟಲೆ ಸ್ಕೂಲ್ ಫೀಸ್ಗಳು ಸಹಾಯ ಮಾಡಿರೋದು ಉಂಟು. ಅವರ ಸಂಪಾದನೆಯಲ್ಲಿ ಬಹುಭಾಗ ಈ ಧರ್ಮ ಕಾರ್ಯಕ್ಕೆ ವಿನಿಯೋಗವಾಯಿತೇ ಹೊರತು ಅವರ ಸ್ವಂತಕ್ಕೆ ಅಂತಂದದ್ದೇ ಸ್ವಾಭಿಮಾನದಿಂದ ಯಾವುದನ್ನು ಉಳಿಸಲೇ ಇಲ್ಲ. ಕಡೆಗೆ ಅವರು ಸಾಯೋ ಕಾಲದಲ್ಲಿ ಅವರ ಕೈಯಲ್ಲಿ ಅವರದು ಅಂತಂದಿದ್ದೆ ಒಂದು 10 ರೂಪಾಯಿ ಕೂಡ ಇರಲಿಲ್ಲ ಅಂತಂದರೆ ಅವರು ಎಷ್ಟು ಉದಾರ ಮನಸ್ಸಿನಿಂದ ಎಷ್ಟು ಧರ್ಮ ಕಾರ್ಯಗಳು ವಿನಿಯೋಗಿಸಿದ್ದಾರೆ, ಈ ಕಲೆಗೋಸ್ಕರ ಶ್ರಮಪಟ್ಟು ಖರ್ಚು ಮಾಡಿಸಿದ್ದಾರೆ ಅಂತನ್ನೋದನ್ನು ನೀವೇ ತಿಳ್ಕೋಬಹುದು. ತಮ್ಮಲ್ಲಿ ಹಣವಿಲ್ಲದೆ ಹೋದರೂ ಒಂದೊಂದು ಸಮಯದಲ್ಲಿ ಯಾರಾದರೂ ಬಂದು ನನ್ನ ಸ್ಥಿತಿ ಹೀಗಿದೆ ನೀವು ಸಹಾಯ ಮಾಡಬೇಕು ಅಂತ ದೇಹಿ ಅಂತ ಕೇಳಿದ್ರೆ ಅಯ್ಯೋ ಅವ್ರಿಗೆ ಹೇಗಪ್ಪ ಇಲ್ಲ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಸಾಲ ತಂದು ಆ ಸಹಾಯ ಮಾಡಿರೋದು ನಿದರ್ಶನ ಎಷ್ಟೋ ಇದೆ. ಈ ಕಲೆಗೋಸ್ಕರವಾಗಿಯೇ ಅವರ 30ನೇ ವಯಸ್ಸಿನಿಂದ ಅವರ ಸಾಯೋವರೆಗೂ ಏಕ ಪ್ರಕಾರವಾಗಿ ದುಡಿದು ಈ ಕನ್ನಡ ರಂಗಭೂಮಿನೇ ಉದ್ಧಾರ ಮಾಡಿದ್ರು ಅಂತಲೇ ಹೇಳಬಹುದು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಮಾಡಿದಿರಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬೆಲ್ಲು. ಸಮಯ ಆಗಿದೆ 6:54:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕ ರಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿಷ್ಕಾರಾಃ ತಸ್ಯ ಪ್ರಶಾಸನಸ್ಯ ಕೃತೆ ಬಾಧ್ಯತಾ ನ ಅಪಿತು ಪ್ರತಿಬದ್ಧತಾ ದೃಢ ವಿಶ್ವಾಸಶ್ಚ. ತೇನೋಕ್ತಂ ಯತ್ ಪ್ರಶಾಸನಸ್ಯ ನೀತಯಃ ಜನ ಕಲ್ಯಾಣಪರಾಃ ವಿಕಾಸೋನ್ಮುಖಾಃ ಪ್ರಗತಿವರ್ಧಕಾಶ್ಚ ಸಂತಿ. ಹ್ಯಃ ಸಾಯಂಕಾಲೆ ನವದೆಹಲ್ಯಾಂ ಇಕಾನಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಇತ್ಯೇತತ್ ಮಂಚಂ ಸಂಬೋಧಯನ್ ಶ್ರೀಮೋದಿ ಉಕ್ತವಾನ್ ಯತ್ ತಸ್ಯ ಪ್ರಶಾಸನೇನ ಪರಿಷ್ಕಾರೇಭ್ಯಃ ಸ್ಪಷ್ಟಾ ಯೋಜನಾ ನಿರ್ಮಿತಾ ಅಸ್ತಿ. ಯಸ್ಯಾಂ ಪ್ರಾಥಮಿಕತಾ ಶಾಸನಸ್ತರೀಯ ಪರಿಷ್ಕಾರೇಭ್ಯಃ ಪ್ರದತ್ತಾ ಅಸ್ತಿ. ಸ ಉಕ್ತವಾನ್ ಯತ್ ದೇಶಸ್ಯ ಭವಿಷ್ಯಂ ಸುರಕ್ಷಿತಂ ಕರ್ತುಂ ಭಾರತಂ ನೀತಿ ನಿರ್ಮಾಣ ಸ್ತರೆ ನವ ಪರಿಷ್ಕಾರಾನ್ ಕರೋತಿ.
2: 15 ಆಗಸ್ಟ್ ಕೋ ಮೇನೆ ಲಾಲ್ ಕಿಲೆ ಸೆ ಸಪ್ತ ಧಾರಾ ಕಿ ಸಪ್ತ ಶಕ್ತಿಯೋ ಕಿ ಬಾತ್ ಕಿ ಹೈ ಅಂಡ್ ಇಸ್ಲಿಯೇ ಭಾರತ ಆಜ್ ಪಾಲಿಸಿ ಲೆವೆಲ್ ಪರ್ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಕರ್ ರಹಾ ತಾಕಿ ಹಮಾರಾ ಫ್ಯೂಚರ್ ಸುರಕ್ಷಿತ ಹೋ. ಗವರ್ನೆನ್ಸ್ ಪರ್ ರಿಫಾರ್ಮ್ಸ್ ಕರ್ ರಹಾ ಹೈ ಈಜ್ ಆಫ್ ಲಿವಿಂಗ್ ಕೆ ಲಿಯೇ ರಿಫಾರ್ಮ್ಸ್ ಕರ್ ರಹಾ ಹೈ.
1: ಪ್ರಧಾನಮಂತ್ರಿ ಉಕ್ತವಾನ್ ಯತ್ ತಸ್ಯ ಪ್ರಶಾಸನಂ ಕೇವಲಂ ನಿಯಮೇಷು ಪರಿವರ್ತನಂ ನ ಕರೋತಿ ಅಪಿತು ತೇಷಾಂ ನಿಯಮಾನಾಂ ಪೃಷ್ಠೆ ವಿದ್ಯಮಾನಾಯಾಃ ಸಂಪೂರ್ಣ ದೃಷ್ಟೇಃ ಪರಿವರ್ತನಮಪಿ ಕರೋತಿ. ಸಹ ಉಕ್ತವಾನ್ ಯತ್ ಪೂರ್ವಂ ನಿಯಮ ಸಂಬದ್ಧ ದೃಷ್ಟಿಃ ಅನುಮತಿ ಪರ್ಯಂತಂ ನಿಷಿದ್ಧಂ ಇತಿ ಆಸೀತ್ ಅಧುನಾ ಚ ಪ್ರಶಾಸನಂ ತಾಮ ದೃಷ್ಟಿಂ ಪರಿವರ್ತ್ಯ ನಿಷೇಧ ಪರ್ಯಂತಂ ಅನುಮತಂ ಇತಿ ದಿಶಿ ಅಗ್ರೆಸರತಿ. ಭಾರತಸ್ಯ ಅಧ್ಯಕ್ಷತಾಯಾಂ ಆಯೋಜಿತಂ ಬ್ರಿಕ್ಸ್ ಪರ್ಯಟನ ಮಂತ್ರಿಣಾಂ ಉಪವೇಶನಂ ಹ್ಯಃ ಜಯಪುರ ಘೋಷಣಾಪತ್ರಂ ಸರ್ವಸಮ್ಮತ್ಯಾ ಸ್ವೀಕರಣೇನ ಸಂಪನ್ನಂ. ಏತದ್ ಘೋಷಣಾಪತ್ರಂ ಬ್ರಿಕ್ಸ್ ಸದಸ್ಯ ದೇಶಾನಾಂ ಮಧ್ಯೆ ಪರ್ಯಟನ ಕ್ಷೇತ್ರೆ ಸಹಯೋಗಂ ಸುದೃಢೀಕರ್ತುಂ ಕಾರ್ಯಯೋಜನಾ ಪ್ರದದಾತಿ. ಘೋಷಣಾಪತ್ರೆ ಸಹಯೋಗಸ್ಯ ಪ್ರಮುಖ ಕ್ಷೇತ್ರಾಣಿ ನಿರ್ದಿಷ್ಟಾನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
3: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
2: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕ

0: ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಮಾಡುತ್ತೀರಿ? ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:04. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42ರಷ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026ರಿಂದ 2030ರ ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ದಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐ ಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ದಿಮತ್ತೆ ಸನ್ನದ್ದ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ದಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ದಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ.
1: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6ರ ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
2: ಪೊಲಿಟಿಕಲ್ ಪಾರ್ಟೀಸ್, ಇಆರ್ಒಸ್, ಎಇಆರ್ಒಸ್, ಬಿಎಲ್ಒಸ್, ಹಿರಿಯ ಪರ್ಸನ್ಸ್, ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ರ ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದ್ರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್. ಬಟ್ ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ, ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100%ರಷ್ಟು ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ

ಹಾಗೂ ಕೌಶಲಾಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವರ್ಷ ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್ ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ದಿನಗಳ ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25ರಂದು ಬೆಳಗ್ಗೆ 11 ಗಂಟೆಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರ ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ದಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ದಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ 7:16:39 ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಭಾವಸ್ಪಂದನ ಭಾವಗೀತೆಗಳ ಪಯಣ ಇದು. ಲೇಖಕರ ಬಗ್ಗೆ ಮಾತು, ಬರಹಗಾರರ ಕುರಿತು ಮಾತು, ಹಾಗೆ ಬ್ಯೂಟಿಫುಲ್ ಭಾವಗೀತೆಗಳು ಎಲ್ಲವೂ ನಿಮ್ಮ ಜೊತೆಯಾಗತ್ತೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನಾನು ಇವತ್ತು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, ಅಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಯು ಆರ್ ಅನಂತಮೂರ್ತಿ, ಇವರ ಕುರಿತು ಮಾತಾಡ್ತಾ ಸಾಕ್ತೀನಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಪದೇ ಟ್ಯೂನ್ ಮಾಡಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಇವರ ಕೃತಿಗಳು, ಇವರ ಬರವಣಿಗೆ, ಇವರ ಲೇಖನಗಳು ಎಲ್ಲರ ಕುರಿತು ಮಾತಾಡೋಣ. ಭಕ್ತಿ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಟ್ಯೂನ್ ಮಾಡಿರಿ, ಇದು ನಮ್ಮ ಕನ್ನಡ ಕಾಮನಬೆಲ್ಲು. ಐಶ್ವರ್ಯ ಮಹೇಶ್ ವಿರಧ್ವನಿಯಲ್ಲಿ ಭಾವಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನೀವು ಟ್ಯೂನ್ ಮಾಡಿದಿರ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬೆಲ್ಲು. ಸಮಯ ಆಗಿದೆ 7:19:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಡೈಲಿ ಹೈಲೈಟ್ಸ್ ಆನ್ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಚಾಂಪಿಯನ್ಶಿಪ್.

ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸಮಯ ಆಗಿದೆ 7:45:49 ಟ್ಯೂನ್ ಮಾಡಿದಿರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ನಿಮ್ಮ ಜೊತೆಯಾಗಿರೋದು ನಿಮ್ಮ ಆರ್ಜಿ ಪ್ರಿಯಾಂಕ. ನಾವು ಯು ಆರ್ ಅನಂತಮೂರ್ತಿಯವರ ಬಗ್ಗೆ ಮಾತಾಡ್ತಾ ಇದ್ವಿ. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದರೂ ಕೂಡ ಇವರ ಮನಸ್ಸು ಮಿಡಿದಿದ್ದು ಮಾತ್ರ ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ಸಂಸ್ಕೃತಿ ಈ ಬಗೆಗೆ. 1965 ಪ್ರಕಟವಾದ ಸಂಸ್ಕಾರ ಕಾದಂಬರಿ ಅಂತೂ ಒಂದು ಅತ್ಯುನ್ನತ ಕಾದಂಬರಿ ಅಂತಲೇ ಹೇಳ್ಬೋದು. ಇನ್ನು ನೋಡ್ತಾ ಹೋಗೋದಾದರೆ 1973 ಭಾರತೀಪುರ ಕಾದಂಬರಿ ಆಗಿರ್ಬೋದು, ಅಥವಾ ಅವಸ್ಥೆ, ಭವ್ಯ, ದಿವ್ಯ, ಹೀಗೆ ಇನ್ನು ಸಾಕಷ್ಟು ಕಾದಂಬರಿಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ಬರೆದಿದ್ದಾರೆ. ಹಾಗೆ ಇವರ ಕಥಾ ಸಂಕಲನಗಳ ಒಂದು ಕಡೆ ಹೆಜ್ಜೆ ಹಾಕೋದಾದರೆ ಅದೂ ಅಷ್ಟೇ ತುಂಬಾ ಅದ್ಭುತವಾಗಿದೆ. ಅದ್ರ ಬಗ್ಗೆ ಕೂಡ ಮಾತಾಡೋಣ, ಜೊತೆಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ನಿಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು.

ಸಮಯ 7:53:45 ಜ್ಯೂನ್ ಮಾಡಿದಿರಿ. ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು. ಯು ಆರ್ ಅನಂತಮೂರ್ತಿಯವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಅವರ ಕಥಾ ಸಂಕಲನಗಳನ್ನು ನೋಡೋದಾದರೆ ಪ್ರಶ್ನೆ ಆಗಿರ್ಬೋದು, ಎಂದೆಂದೂ ಮುಗಿಯದ ಕತೆ, ಮೌನಿ, ಆಕಾಶ ಮತ್ತು ಬೆಕ್ಕು, 2 ದಶಕದ ಕತೆಗಳು, 3 ದಶಕದ ಕತೆಗಳು, 5 ದಶಕದ ಕತೆಗಳು, ಎಲ್ಲವೂ ತುಂಬಾ ಚೆನ್ನಾಗಿದೆ. ಹಾಗೆ ಇವ್ರಿಗೆ 1988 ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತೆ. ಹಾಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರು ಪಡ್ಕೋತಾರೆ. ಅಷ್ಟೇ ಅಲ್ಲದೆ ಭಾರತದ ಸಾಹಿತ್ಯದ ಜೊತೆಗೆ ಅಂತಾರಾಷ್ಟ್ರೀಯ ಸಾಹಿತ್ಯದ ವೇದಿಕೆಯನ್ನು ಕೂಡ ಇವರು ತಲುಪಿ ಅತ್ಯುನ್ನತ ಬರಹಗಾರರು ಅಂತ ಅನ್ನಿಸ್ಕೊಳ್ತಾರೆ ನಮ್ಮೆಲ್ಲರ ನೆಚ್ಚಿನ ಅತ್ಯುತ್ತಮ ಲೇಖಕ ಯು ಆರ್ ಅನಂತಮೂರ್ತಿಯವರು. ಇದಾಗಿತ್ತು ಇಂದಿನ ಭಾವಸ್ಪಂದನ ಕಾರ್ಯಕ್ರಮ. ಮಾಹಿತಿಗಳು ಹಾಗೆ ಭಾವಗೀತೆಗಳು ಎಲ್ಲವೂ ನಿಮಗೆ ಖುಷಿ ಕೊಡಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸದಾ ಟ್ಯೂನಿನ್ ಆಗಿರಿ. ಇದು FM ರೈನ್ಬೋ 101.3 ಕನ್ನಡ ಕಮನಬೆಲ್ಲು.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 7:59:33. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸಮಯ ಆಗಿದೆ 8:30. ವೀಕೆಂಡ್ನಲ್ಲಿ ನಾವಿದ್ದೇವೆ, ಶನಿವಾರ ಭಾನುವಾರ. ಶನಿವಾರದಲ್ಲಿ ಈ ನಮ್ಮ ಕಲಾ ಪ್ರೇಮಿಗಳಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮದ ಬಗ್ಗೆ ಇಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಡು ನಾಡ ಜಾನಪದ ಡೆಸ್ಟಿನೇಷನ್ ಹೆರಿಟೇಜ್ ಸಂಸ್ಥೆಯ ದಶಮಾನೋತ್ಸವ ಹಾಗೂ ವಿಶ್ವ ಜನಪದ ದಿನದ ಅಂಗವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮ ನಾಡು ನಾಡ ಜಾನಪದ ಇಂದು ಅಂದರೆ ಇದು 8 August ಭಾನುವಾರ ಬೆಳಗ್ಗೆ 10:30 ಪ್ರಾರಂಭ ಆಗುತ್ತೆ. ಜನಪದ ಗೀತೆಗಳು, ಅದು ಶಶಿಧರ್ ಕೋಟೆ, ಖ್ಯಾತ ಗಾಯಕರಾದ ಶಶಿಧರ್ ಕೋಟೆಯವರಿಂದ ಜನಪದ ಗೀತೆಗಳಿರುತ್ತೆ. ದೊಡ್ಡಾಟ, ಸಮೂಹ ಗೊಂಬಿಯಾಟ, ಮುಖವೀಣಿ, ಮಕ್ಕಳಿಂದ ಸೂತ್ರ ಬೊಂಬಿಯಾಟ, ವಿಲ್ಲುಪಾಟು ಮತ್ತು ಗಮಕವಾಚಕ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಇರುತ್ತೆ. ನನಗಿಂತ ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡಿರುವಂತಹ ಡಾಕ್ಟರ್ ಗೀತಾ ಅವರು ಮುಂದೆ ಈ ಹಾಡಿನ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರೇ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚು ತಿಳಿಸ್ಕೊಡ್ತಾರೆ. ವೀಕೆಂಡ್ನಲ್ಲಿ ನಿಮ್ಮ ದಿನವನ್ನು ಅತ್ಯುತ್ತಮವಾಗಿಸ್ಕೊಳ್ಳಲು ಒಂದು ಸೊಗಸಾದ ಕಾರ್ಯಕ್ರಮ ನಿಮಗೆ ಜೊತೆಯಾಗುತ್ತೆ. ಖಂಡಿತ ಮಿಸ್ ಮಾಡ್ಕೋಬಿಡಿ. ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ನಾನು ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಟ್ಯೂನ್ ಇನ್ ಆಗಿರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಮಾನ್ಸೂನ್ ರಾಗ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅರವಿಂದ್ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಕೆ ಕಲ್ಯಾಣ್, ಹಾಗೆ ಸಂಗೀತ ಸಂಯೋಜನೆ ಅನೂಪ್ ಸೀಲೇನ್.

0: ನೀವು ಕೇಳ್ತಾ ಇದ್ದೀರಾ ಇದು ಎಫ್ಎಂ ರೈನ್ಬೋ ಕನ್ನಡ ಕವನಬೆಲ್ಲು. ನಾನಾಗಲೇ ಹೇಳಿದಾಗೆ ಡಾಕ್ಟರ್ ಗೀತಾ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಶುಭೋದಯ ಪ್ರಿಯಾಂಕಾ ಮತ್ತು ಶ್ರೋತೃಗರಿಗೆ. ಈ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಎಫ್ಎಂ ರೈನ್ಬೋಗೆ ನನ್ನ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್. ನಾನು ಒಂದೆರಡು ಪ್ರಶ್ನೆಗಳಿತ್ತು ನನ್ನಲ್ಲಿ. ಡೆಸ್ಟಿನೇಷನ್ ಹೆರಿಟೇಜ್ ಹಾಗೆ ಸಂಸ್ಥೆ ಮತ್ತು ಇದರ ಹುಟ್ಟು ಹೇಗಾಯಿತು, ಹಾಗೆ ಇದರ ಜೊತೆಗೆ ನಿಮ್ಮ ಪಯಣ ಇಲ್ಲಿವರೆಗೆ ಹೇಗಿತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ನಾನು ಆಕ್ಚುಲಿ ಬ್ಯಾಂಕರ್. 21 ವರ್ಷ ನಾನು ಕಾರ್ಪೊರೇಟ್ ಸೆಕ್ಟರ್ ಬ್ಯಾಂಕಿಂಗ್ ನಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನಂಗೆ ಆಸಕ್ತಿ ಕಾಣಲಿಲ್ಲ. ಎಂಥದ್ದು ಇದೇ ಕೆಲಸ ಮಾಡುದು, ಈ ಲಯಬಿಲಿಟೀಸ್ ಎಸೆಟ್ಸ್ ಇದರಿಂದ ಏನು ಉಪಯೋಗ ಅಂತ ಕಾಣಲಿಲ್ಲ. ಐ ಹ್ಯಾಡ್ ದಿಸ್ ಅಕಾಡೆಮಿಕ್ ಇಂಟ್ರೆಸ್ಟ್. ಆಯ್ತು, ಅದು ನಾನು ರಿಸೈನ್ ಮಾಡಿದೆ. ವಾಲಂಟರಿ ರಿಟೈರ್ಮೆಂಟ್ ಎಲ್ಲ ಏನಿಲ್ಲ, ರಿಸೈನ್ ಮಾಡ್ಕೊಂಡ್ಬಿಟ್ಟು ಐ ಕೇಮ್ ಇನ್ ಟು ಅಕಾಡೆಮಿಕ್ಸ್. PG ಡಿಪ್ಲೊಮಾ ಇನ್ ಇಂಡಾಲಜಿ ಮಾಡಿದೆ, PG ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಿದೆ, ಮತ್ತೆ ಒಂದು 7 ವರ್ಷ ಕಾಲದಲ್ಲಿ ಐ ಫಿನಿಶ್ಡ್ ಮೈ PhD ಇನ್ ಫೋಕ್ಲೋರ್, ಅದು ಡ್ರಾವಿಡಿಯನ್ ಯೂನಿವರ್ಸಿಟಿಯಿಂದ. ಅವಾಗ ನನಗೆ ಆಸಕ್ತಿ ಬಂದಿದೆ, ದೇರ್ ಇಸ್ ಸೋ ಮಚ್ ಆಫ್ ಅವರ್ ಓನ್ ಕರ್ನಾಟಕ ಅಂಡ್ ದ ಕಂಟ್ರೀಸ್ ರಿಚ್ ಹೆರಿಟೇಜ್, ಇದು ಯಾಕೆ ನಾವು ಒಂದು ಮಾರ್ಗದರ್ಶನ ಹಾಗೆ ಫೋಕಸಿಂಗ್ ಆನ್ ದ ಯೂತ್. ಇದು ಉದ್ದೇಶ ನಾನು 10 ವರ್ಷ ಕಾಲಕ್ಕೆ ಸ್ಟಾರ್ಟ್ ಮಾಡಿದರೆ ಏನಂದ್ರೆ, ವಿ ಹ್ಯಾವ್ ಟು ಫೋಕಸ್ ಆನ್ ದ ಯೂತ್ ಟು ಜಸ್ಟ್ ಕ್ರಿಯೇಟ್ ಅನ್ ಇನ್ಫಾರ್ಮ್ಡ್ ಅವೇರ್ನೆಸ್. ಮಾಹಿತಿ ಇಲ್ಲದ್ರೆ ನಾವು ಏನೇನೋ ಕಾರ್ಯಕ್ರಮ ಮಾಡ್ತೇವೆ, ಅದು ಏನು ಸಮಯ ಸಂದರ್ಭ ಏನು ಕನೆಕ್ಷನ್ ಇಲ್ಲದಂದ್ರೆ ಅರ್ಥ ಆಗಬಾರ್ದು ಅಂತ ಹೇಳ್ಕೊಂಡ್ಬಿಟ್ಟು ಅವರ್ ಆಲ್ ಅವರ್ ಪ್ರೋಗ್ರಾಮ್ಸ್ ಆರ್ ಪೈವರ್ಟೆಡ್ ಟುವರ್ಡ್ಸ್ ಕ್ರಿಯೇಟಿಂಗ್ ಅನ್ ಇನ್ಫಾರ್ಮ್ಡ್ ಅವೇರ್ನೆಸ್. ಅದು ಯೂತ್ ಗೆ ನಾವು ಪರ್ಟಿಕ್ಯುಲರ್ಲಿ ಅವರಿಗೆ ನಾವು ಫೋಕಸ್ ಮಾಡ್ತೀವಿ. ಸೊ ಇದರಲ್ಲಿ ಐ ಹ್ಯಾವ್ ಡನ್ ಲಾಟ್ಸ್ ಆಫ್ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ, ಮತ್ತೆ ನಾನು ಹೆರಿಟೇಜ್ ವಾಕ್ಸ್ ಮಾಡಿದ್ದೀನಿ 800 ಸ್ಟೂಡೆಂಟ್ಸ್ ಗೆ, ಸೊ ದಟ್ ಇವ್ ಸ್ಟೂಡೆಂಟ್ಸ್ ಎಲ್ಲ ಈ ಸೆಂಟ್ ಜೋಸೆಫ್ಸ್ ಮತ್ತೆ ಕ್ರೈಸ್ಟ್ ಯೂನಿವರ್ಸಿಟಿ ಮೌಂಟ್ ಕಾರ್ಮಲ್ ಜ್ಯೋತಿ ನಿವಾಸ್ ಅಲ್ಲಿಂದೆಲ್ಲ ದೇ ಕಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಅವರಿಗೆ ಈ ಬೆಂಗಳೂರು ಅಂದ್ರೆ IT ಸಿಟಿ ಅಷ್ಟೇ, ಅದ್ರ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಇವನ್ನ ಲೋಕಲ್ ಹಿಸ್ಟ್ರಿ, ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಉದ್ದೇಶದಿಂದ ನಾನು 800 ಸ್ಟೂಡೆಂಟ್ಸ್ ಗೆ, ಓನ್ಲಿ ಫಾರ್ ಸ್ಟೂಡೆಂಟ್ಸ್, ನಾನು ಹೊರಗಿನವರಿಗೆ ಮಾಡ್ತಾನೆ ಇರ್ಲಿಲ್ಲ. ಬಿಕಾಸ್ ನೋಬಡಿ ಕಾನ್ಸಂಟ್ರೇಟ್ಸ್ ಆನ್ ದೆಮ್. ಸೊ ಇವರು ಬರ್ತಾರೆ, 3 ವರ್ಷ ಇರ್ತಾರೆ, ಎಂಟೈರ್ ಬೆಂಗಳೂರು ಇಸ್ ಕೋರಮಂಗಲ ಇಂದಿರಾನಗರ್ ಅಷ್ಟೇ ಮುಗಿತು. ಅವ್ರು ಆಚೆ ಕಡೆ ಹೋಗುದೇ ಇಲ್ಲ. ದೇ ಥಿಂಕ್ ಇಟ್ ಹ್ಯಾಸ್ ಗಾಟ್ ಎ ಹಿಸ್ಟ್ರಿ ಗೋಯಿಂಗ್ ಬ್ಯಾಕ್ ಟು 4th century ಗಂಗರ ಕಾಲದಿಂದ. ಸೊ ಆದ್ರಿಂದ ಆ ವಿಷಯದಿಂದ ನಾನು ಚಿಕ್ಕಪೇಟೆ, ಗವಿಪುರಮ್, ದೆನ್ NR ಕಾಲೋನಿ, ಬಸವನಗುಡಿ, ಆ ಏರಿಯಾ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಜನರಿಗೆ ಅರ್ಥ ಆಯ್ತು. ನಾನು ಹೇಳಿದ್ ನೀವು ಓದಿದಾದ್ಮೇಲೆ ನಿಮ್ಮ ನಿಮ್ಮ ಊರಿಗೆ ಎಲ್ಲಿ ಹೋಗಿದರೆ ಹ್ಯಾವ್ ಎನ್ ಇಂಟ್ರೆಸ್ಟ್ ಇನ್ ಯುವರ್ ಲೋಕಲ್ ಹಿಸ್ಟ್ರಿ. ಅದು ಬೇಕಾದಷ್ಟು ಕತೆಗಳ ಹೇಳ್ತದೆ, ಅದು ನೀವು ತಿಳ್ಕೊಳ್ಬೇಕು. ಬಿಕಾಸ್ ನಾವು ಯಾವಾಗ ನಮ್ಮ ರೂಟ್ಸ್ ನಾವು ಕನೆಕ್ಟೆಡ್ ಆಗಿರ್ತೀವಿ, ಆ ಸಂತೋಷವನ್ನೇ ಬೇರೆ ಬೇರೆ ಇರ್ತದೆ.

0: ಇದು ಇಲ್ಲದೆ ಐ ಹ್ಯಾವ್ ಆಲ್ಸೋ ಇಂಟಗ್ರೇಟೆಡ್ ಹೆರಿಟೇಜ್ ಸಬ್ಜೆಕ್ಟ್ಸ್ ಇನ್ ಟು ಅಕಾಡೆಮಿಕ್ಸ್. ಅಂದ್ರೆ ಈ ಕಾಲೇಜಸ್ ನಲ್ಲಿ 3 credit NEP ಇಂಟ್ರೊಡ್ಯೂಸ್ ಆದ್ಮೇಲೆ 3 credit ಕೋರ್ಸಸ್ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಯೋಗ ಮಾಡ್ಕೊಂಡ್ಬಿಟ್ಟು ಒಂದು 3-4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ವೆರಿ ಸಕ್ಸಸ್ಫುಲ್ಲಿ 3 credit ಕೋರ್ಸಸ್ ಫಾರ್ 45 hours ಟೀಚಿಂಗ್ ಲೀಡರ್ಶಿಪ್ ಅಂಡ್ ಕಮ್ಯುನಿಕೇಶನ್ ಥ್ರೂ ಏನ್ಷಿಯಂಟ್ ಇಂಡಿಯನ್ ಬೋರ್ಡ್ ಗೇಮ್ಸ್ ಥ್ರೂ ಸ್ಟೋರಿ ಟೆಲ್ಲಿಂಗ್ ಅಂಡ್ ಆರ್ಟ್ ಥೆರಪಿ ಮಾಡಿದ್ದಾನೆ. ಈ ಹುಡುಗರೆಲ್ಲ ಬರ್ತಾರೆ ಬೇರೆ ಬೇರೆ ರಾಷ್ಟ್ರದಿಂದ, ಅವರಿಗೆ ದೇ ಡೋಂಟ್ ನೋ ಹೌ ಟು ಅಡ್ಜಸ್ಟ್ ವಿತ್ ದಿಸ್ ಲೋಕಲ್ ಕಂಡೀಷನ್ಸ್ ಎಸ್ಪೆಷಲಿ ನಾರ್ತ್ ಈಸ್ಟ್ ಇಂದ. ಸೊ ಅವರು ಡಿಪ್ರೆಷನ್ ಗೆ ಹೋಗ್ತಾರೆ. ಸೊ ಅವರಿಗೆ ನಾವು ಆರ್ಟ್ ಥೆರಪಿ ಕೋರ್ಸಸ್ ನು 10 hours ಕೋರ್ಸಸ್ ನು ಕಾಲೇಜಸ್ ಅಲ್ಲಿ ಮಾಡಿದೀವಿ. ಈ ಡಾಟ್ ಮಂಡಲ ಆತರ ಮಾಡ್ಕೊಂಡ್ಬಿಟ್ರೆ ಈ ಡೂಡ್ಲಿಂಗ್ ಜೆಂಟ್ ಆಂಗಲ್ಸ್ ಅಂತ ಹೇಳ್ಕೊಂಡ್ಬಿಟ್ಟು ಇದೆಲ್ಲ ನಾವು ಹೇಳ್ಕೊಟ್ಟಿದೀವಿ ಅವರಿಗೆ. ಸೊ ದಟ್ ವೆನ್ ಎವರ್ ದೇ ಫೀಲ್ ಲೋನ್ಲಿ ಇಲ್ಲದ್ರೆ ಅವರಿಗೆ ಆನ್ಸರ್ಸ್ ಗೊತ್ತಿಲ್ಲ ಕೆಲವು ಲೈಫ್ ಪ್ರಾಬ್ಲಮ್ಸ್ ಗೆ, ಅವಾಗ ಇದು ಕೂತ್ಕೊಂಡು ಮಾಡಿ ಇಟ್ ವಿಲ್ ಗಿವ್ ಯು ಸೋ ಮಚ್ ಆಫ್ ಸೋಲೈಸ್ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನು ಮಾಡಿದೀವಿ ಪ್ರಿಯಾಂಕಾ. ಸೊ ದಿಸ್ ಇಸ್ ಇದು ಮಾಡ್ಕೊಂಡ್ಬಿಟ್ಟು ಇವಾಗ ನಮ್ದು 10 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಏನೋ ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ನಾವೊಂದು ನಮ್ಮ ಇಸ್ ರಿಜಿಸ್ಟರ್ಡ್ ಟ್ರಸ್ಟ್. ಸೊ ನಾವು ಒಂದು ಟ್ರಸ್ಟ್ ಇಂದ ತೀರ್ಮಾನ ತಗೊಂಡಿದ್ದೇವೆ, ಹೆನ್ಸ್ ಫೋರ್ತ್ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಫೋಕ್ ಕಲ್ಚರ್. ಯಾಕಂದ್ರೆ ಬೇಕಾದಷ್ಟು ಟ್ರೆಡಿಷನ್ಸ್ ಎಲ್ಲ ಸಂಸ್ಥೆಗಳು ಮಾಡ್ತವೆ.
1: ಆಕ್ಚುಲಿ ಅದೇ ನನ್ನ ಮುಂದಿನ ಪ್ರಶ್ನೆ ಆಗಿತ್ತು, ಈ ನಾಡು ನಾಡ ಜಾನಪದ ಇದ ಮುಖ್ಯ ಉದ್ದೇಶ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ.
0: ಇದು ಏನಂದ್ರೆ ನಾವು ತಿಳ್ಕೊಂಡಿದ್ವಿ ಎಲ್ಲರೂ ಬೇರೆ ಕಡೆ ಈ ಭರತನಾಟ್ಯಮು ಕ್ಲಾಸಿಕಲ್ ಡಾನ್ಸಸ್ ಅದೆಲ್ಲ ಮಾಡ್ತಾರೆ, ಬಟ್ ಯು ಡೋಂಟ್ ಫೈಂಡ್ ಫೋಕ್ ಪರ್ಫಾರ್ಮೆನ್ಸಸ್ ಎಲ್ಲ. ಯಾವಾಗ ಕಾಣ್ತದೆ ನಮಗೆ August 15th ಯಾರಾದ್ರೂ ದೊಡ್ಡವರು ಬಂದ್ರೆ ಅವರಿಗೆ ಒಂದಿನ ಮಾಡಕ್ಕೆ ನಮ್ದು ಶೋಕ್ ಇದೆ. ಅದ್ರ ಬಿಟ್ರೆ ಇನ್ನು ನಮಗೆ ಫೋಕ್ ಎಲ್ಲಿ ಕಾಣುದಿಲ್ಲ. ಅದು ಸಹ ಏನು ಏನು ಕಂಡು ಬರ್ತದೆ, ಈ ಕುಣಿತ ಆ ಕುಣಿತ ವೀರಗಸೆ ಅವಾಗವಾಗ ಯಕ್ಷಗಾನ. ಎಲ್ಲಿಯಾದ್ರೂ ನೀವು ದೊಡ್ಡಾಟ ಕೇಳಿದಿರಾ, ಇಲ್ಲಾದ್ರೆ ಇದು ಮುಖವೀನ ಕೇಳಿದಿರಾ? ಸೊ ಆತರ ಎಲ್ಲ ಸೋ ಮಚ್ ಆಫ್ ಆರ್ಟ್ ವಿಚ್ ಇಸ್ ಕ್ರೈಯಿಂಗ್ ಫಾರ್ ಅಟೆನ್ಷನ್. ಅಂಡ್ ಪಾಪ ಈ ಆರ್ಟಿಸ್ಟ್ ಗಳಿಗೇನು ಅವ್ರಿಗೊಂದು ಫೋರಂ ಬೇಕು, ಯಾರು ಕೊಡುದಿಲ್ಲ. ಸೊ ನಾವು ಹುಡುಕಿ ಹುಡುಕಿ ಹುಬ್ಬಳ್ಳಿಯಿಂದ ಚಿಂತಾಮಣಿಯಿಂದ ಹೊಸೂರಿಂದ ಅಲ್ಲಿಂದ ನಾವು ಅವ್ರನ್ನ ಆರಿಸ್ಕೊಂಡ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಈ ಪ್ರದರ್ಶನ 10th ನಾವು ಈ ಸೆಲೆಬ್ರೇಷನ್ ಮಾಡೋದ ಕಾರಣ ಲೆಟ್ ಅಸ್ ಬ್ರಿಂಗ್ ಆಲ್ ದಿಸ್ ಪೀಪಲ್ ಅಂಡ್ ಶೋ ಕೇಸ್ ಅಟ್ ಒನ್ ಗೋ. ಎಲ್ಲಿ ನಿಮಗೆ 3 ಗಂಟೆ 2 ಗಂಟೆ ಪ್ರದರ್ಶನ ಮಾತ್ರ ಸಿಗ್ತದೆ, ಹೋಲ್ ಡೇ ಯಾರು ಮಾಡಲಿಲ್ಲ, ಗವರ್ಮೆಂಟ್ ನು ಮಾಡಲಿಲ್ಲ. ಅಂಡ್ ನೋಬಡಿ ಸೆಲೆಬ್ರೇಟಿಂಗ್ ವರ್ಲ್ಡ್ ಫೋಕ್ ಕಲ್ಚರ್ ಡೇ, ಟುಡೇ ಇಸ್ ವರ್ಲ್ಡ್ ಫೋಕ್ ಕಲ್ಚರ್ ಡೇ, ಯಾರು ಮಾಡಿದಾಗ ನಂಗೆ ಏನು ಕಂಡು ಬರಲಿಲ್ಲ. ಸೊ ಅದಕ್ಕೆ ನಾವು ಥಿಂಕ್ ವಿ ಹ್ಯಾವ್ ಆಲ್ವೇಸ್ ಬಿಲೀವ್ ಇನ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಇಟ್ಕೊಂಡ್ಬಿಟ್ಟು ಮಾಡೋಣ. ವೆದರ್ ವಿ ಗೆಟ್ ರೈಟ್ ಅಪ್ ಆರ್ ನಾಟ್ ಅವರ್ ಅಪ್ರಿಷಿಯೇಷನ್, ವಿ ವಾಂಟ್ ಟು ಕ್ರಿಯೇಟ್ ಅನ್ ಇನ್ಫಾರ್ಮ್ಡ್ ಅವೇರ್ನೆಸ್. ಆ ಉದ್ದೇಶದಿಂದ ಈ 10th ಕಂಪ್ಲೀಟ್ ಆಗಿದ ಕಾರಣ ನಾವು ಈ ಪ್ರದರ್ಶನ ಹಾಕಿದೀವಿ. ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದೀವಿ, ನಾಡು ನಾದ ಜನಪದ.
1: ಹೌದು ಹೌದು, ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಯುವ ಜನತೆಗೆ ಇದು ತುಂಬಾನೇ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಕಲಾಪ್ರೇಮಿಗಳು ಏನನ್ನ ನಿರೀಕ್ಷಿಸಬಹುದು?
0: ಇದು ಹೋಲ್ ಡೇ ಕಾರ್ಯಕ್ರಮ. ಎಷ್ಟು ಗಂಟೆ ಈ ವೇಳಾಪಟ್ಟಿ ನಾನು ಓದ್ತೀನಿ. ಇದು 10:00 ಶುರು ಆಗಿದ್ರೆ 7 ಗಂಟೆವರೆಗೆ ಮಾಡಬಹುದು. ಸೊ ಇಟ್ ಶೋಸ್ ದಟ್ ನೀವು ಆ ಪಟ್ಟಿಯಿಂದ ನೋಡ್ಕೊಂಡ್ಬಿಟ್ಟು ಯಾವ್ದು ನಿಮಗೆ ಆಸಕ್ತಿ ಇದೆ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ್ದ್ರಲ್ಲಿ ಕುತೂಹಲ ಇದೆ, ನೀವು ಬರಬಹುದು. 10:00 ಬರಬಹುದು, 1 ಗಂಟೆಗೆ ಬರಬಹುದು, 3 ಗಂಟೆಗೆ ಬರಬಹುದು. ಯಾರ ಸಮಯ ಆದ್ರೂ ನಿಮಗೆ ಇಂಟ್ರೆಸ್ಟ್ ನೋಡ್ಕೊಂಡು ಇಲ್ಲಾದ್ರೆ 10:00 to 7 ಗಂಟೆವರೆಗೆ ಇರಬಹುದು, ಬಿಕಾಸ್ ಈ ತರ ಅವಕಾಶ ನಿಮಗೆ ಎಲ್ಲಿ ಸಿಕ್ಕುದಿಲ್ಲ. ಇದು ಏನ್ ಮಾಡಿದೀವಿ ಅಂದ್ರೆ 10:00 ಶ್ರೀ ಶಶಿಧರ್ ಕೋಟೆ ಅವರಿಂದ ಜಾನಪದ ಗೀತೆಗಳು, 11:00 ಸಂತೋಷ್ ನಾಯಕ್ ಮತ್ತು ತಂಡ ಹೊಸೂರಿಂದ ಅವರು ಯಕ್ಷಗಾನ ಸುಧನ್ವಾರ್ಜುನ ಕಾಲಗ. ಇದು ಭಾರಿ ವಿಶೇಷ ಅಪರೂಪದ ಪ್ರದರ್ಶನ ಇದು. ಮತ್ತೆ 1:15 ರಮೇಶ್ ಮತ್ತು ತಂಡದವರ ಹುಬ್ಳಿ ದೊಡ್ಡಾಟ. ದೊಡ್ಡಾಟ ಇದು, ಇಟ್ ಈಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಫ್ರಮ್ ಯಕ್ಷಗಾನ. ವೀರನಾರಿ ಹಬ್ಬಕ್ಕ ಇದು ಆಲ್ ವುಮೆನ್ ಟ್ರೂಪ್. ಆ ಗಂಡಸರು ವೇಷನು ಇವರೇ ಹುಡುಗಿರು ಹಾಕೊಂಡ್ಬಿಟ್ಟು ಭಾರಿ ವೈಬ್ರೆಂಟ್ ದಲ್ಲಿ ರೋಬಸ್ಟ್ ದಲ್ಲಿ ಮಾಡ್ತಾರೆ ಅವರು. ಈ ವೀರ ರಾಣಿ ಹಬ್ಬಕ್ಕ ನಮ್ಮ ಪೆಪ್ಪರ್ ಕ್ವೀನ್ ಕರಿಮನಿ ರಾಣಿ ಮಂಗಳೂರಿನಲ್ಲಿ ಹೂ ಫಾಟ್ ದಿ ಪೋರ್ಚುಗೀಸ್, ಇದು ಭಾರಿ ಚೆನ್ನಾಗಿ ಮಾಡಿ ಮಾಡ್ತಾರೆ ಅವರು. ಅಂಡ್ 2 ಶ್ರೀ ಹೆಚ್ ಸಿ ಶಿವಬುದ್ಧಿ ತಂಡದವರಿಂದ ಸಮುದಾಯ ಗೊಂಬೆಯಾಟ ಮೂಡಲಪಾಲಿಯ ಶೈಲಿಯಲ್ಲಿ ಸತ್ಯ ಹರಿಶ್ಚಂದ್ರ ಪ್ರದರ್ಶನ. ಇಲ್ಲಿ ವಿಶೇಷ ಏನಂದ್ರೆ ಸಾಧಾರಣ ಗೊಂಬೆಯಾಟ ತಲೆಮಾರಂತರ ಜನರೇಷನ್ ಆಫ್ಟರ್ ಜನರೇಷನ್ ಪಾಸ್ ಆನ್ ಹಾಕೊಂಡು ಬರ್ತದೆ, ಅವ್ರದೇ ಒಂದು ಪ್ರದರ್ಶನ ಅಂತ ಹೇಳಿ ಇರ್ತದೆ. ಬಟ್ ಇಲ್ಲಿ ಏನಂದ್ರೆ ಹಲ್ಲಾರ ಅಂತ ಹೇಳಿ ಒಂದು ಊರು ನಂಜನಗೂಡಿಂದ 30 kilometers ಇಂದ ನಂಜನಗೂಡು ಡಿಸ್ಟ್ರಿಕ್ಟ್ ನಲ್ಲಿ ಇವರ ಎಂಟೈರ್ ವಿಲೇಜ್ ಇಸ್ ಇನ್ವಾಲ್ವ್ ಇನ್ ಗಿವಿಂಗ್ ದಿಸ್ ಪರ್ಫಾರ್ಮೆನ್ಸ್. ಜಸ್ಟ್ ತಿಳ್ಕೊಳ್ಳಿ ಎಂಟೈರ್ ವಿಲೇಜ್. ಮತ್ತೆ ಅವರಿಗೆ 19 ಇದು ಈಗದಲ್ಲ.

0: ಸಂಸ್ಥೆ ಒಂದು ಅಲ್ಲಿ ಒಂದು ಮಾಡೋ ಪ್ರದರ್ಶನ ಎಲ್ಲ 200 ವರ್ಷದಿಂದ ಏನೋ ಮುಂದೆ ಮಾಡ್ತಾ ಇದ್ದಾರೆ. 1930ದಲ್ಲಿ ಮಹಾರಾಜರು ಕೃಷ್ಣರಾಜ ಒಡೆಯರ್ ಅಲ್ಲಿ ಬಂದು ನೋಡ್ಕೊಂಡ್ ಬಿಟ್ಟು ಅವ್ರು ಪ್ರಸನ್ನವಾಗಿ ಅವ್ರು ಒಂದು ಪದಕ ಕೊಟ್ಬಿಟ್ಟಿದ್ದಾರೆ. ಅಂಡ್ 1932 or 1931ದಲ್ಲಿ ಅಲ್ಲಿ ಒಂದು ತಾಲೂಕು ಲೆವೆಲ್ ಸ್ಪರ್ಧೆನಲ್ಲಿ ಇವರಿಗೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಆ ಪದಕನೂ ಇದೆ ಅಂತ ತುಂಬಾ ಗರ್ವದಲ್ಲಿ ತೋರಿಸ್ತಾರೆ ಅವರು. ಸೊ ಇಟ್ ಈಸ್ ಸಮಥಿಂಗ್ ದಟ್ ನೀಡ್ಸ್ ಟು ಬಿ ಪ್ರಮೋಟೆಡ್. ಮತ್ತೆ ಈ ಮೂರು ಕಾಲಿಗೆ ಚಿಂತಾಮಣಿ ಅಂಜಿನಪ್ಪನವರದು ಮುಖವೀಣೆ. ಈ ಮುಖವೀಣೆ ಪ್ರಾಚೀನ ಜನಪದ ಗಾಲಿವಾದ್ಯ. ಇದು ಬಾರಿಸಲು ಶಹನಾಯಿ ಮತ್ತು ನಾದಸ್ವರ ಉಪಯೋಗಿಸ್ತಾರೆ. ಸಾಧಾರಣ ಇದು ಪಕ್ಕವಾದ್ಯ, ಮೂಡಲ್ ಈ ದೊಡ್ಡ ಆಟ ಮತ್ತೆ ಯಕ್ಷಗಾನದಲ್ಲಿ ಪಕ್ಕವಾದ್ಯ ಹಾಗೆ ಮಾಡ್ತಾರೆ. ಬಟ್ ಈ ಚಿಂತಾಮಣಿ ಅವರು 73 ವರ್ಷ, ಹೀಸ್ ಅ ಲೆಜೆಂಡ್. ಐ ಡೋಂಟ್ ನೋ ಹೌ ಈಸ್ ಲೆಗಸಿ ಇಸ್ ಬೀಯಿಂಗ್ ಪಾಸ್. ಆ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಮೊಮ್ಮಕ್ಕಳು ಕಲ್ತ್ಕೊಳ್ತಾ ಅಂತ ಕೇಳಿದೀನಿ. ಹೀ ಹ್ಯಾಸ್ ಬ್ರಾಟ್ ದಿಸ್ ಇನ್ಸ್ಟ್ರೂಮೆಂಟ್ ಟು ಸೆಂಟ್ರಲ್ ಸ್ಟೇಜ್. ಸೆಂಟ್ರಲ್ ಸ್ಟೇಜ್ ಯಾಕೆ ಗೊತ್ತಾ, ಇಟ್ ಈಸ್ ಅ ಪ್ರೂಫ್ ಆಫ್ ಯರ್ ಲಂಗ್ ಪವರ್. 83 ವರ್ಷದಲ್ಲಿ ಅವರು ಈ ನಾಸ್ಟ್ರಿಲ್ಸ್ ಇಂದ ಎರಡು ನಾಗಸ್ವರ ಇನ್ಸ್ಟ್ರೂಮೆಂಟ್ಸ್, ಬಾಯಲ್ಲಿ ಮೂರು ವಿಂಡ್ ಶಹನಾಯಿ ಇನ್ಸ್ಟ್ರೂಮೆಂಟ್ಸ್ ಹಾಕೊಂಡ್ಬಿಟ್ಟು ಅರ್ಧ ಗಂಟೆ ಎಂತ ಒಂದು ಅದ್ಭುತ ಪ್ರಸಂಗ ಮಾಡ್ತಾರಂದ್ರೆ ಅಷ್ಟು ಅದ್ಭುತ ಅದು ಕೇಳಕನು. ಅದು ಒಂದು ತಕೊಂಡ್ ಬಂದಿವಿ. 4:00 ರವೀಂದ್ರ ನರಹರಿ ಮತ್ತು ತಂಡದ ಸ್ಕೂಲ್ ಮಕ್ಕಳಿಂದ ತಂತಿ ಗೊಂಬೆ ಆಟ. ಏನದು? ತೆನಾಲಿ ರಾಮಕೃಷ್ಣ ಮತ್ತು ಪಂಚತಂತ್ರ ಕಥೆಗಳು. ಸಾಧಾರಣ ನಾವು ಹೇಳ್ತೀವಿ ಈ ಕಾಲ ಮಕ್ಕಳಿಗೆ ಈ ಫೋಕ್ ಆರ್ಟ್ಸ್ ದಲ್ಲಿ ಇಂಟ್ರೆಸ್ಟ್ ಇಲ್ಲ ಇದಂತ ಹೇಳ್ಕೊಂಡ್ಬಿಟ್ಟು, ಬಟ್ ಆ ಯಾರೋ ಒಬ್ರು ಇರ್ಬೇಕಲ್ಲ ಮಾರ್ಗದರ್ಶನ ಕೊಡಕ್ಕೆ. ಸೊ ಈ ರವೀಂದ್ರ ನರಿಹರ ಅವರು ತಿಳ್ಕೊಂಡಿದ್ದಾರೆ ಯಾಕೆ ನಾವು. ಅಂಡ್ ಹೀಸ್ ಅನ್ ಐ ಟಿ ಕಂಪ್ನಿನಲ್ಲಿ ವೈಸ್ ಪ್ರೆಸಿಡೆಂಟ್. ಅದಕ್ಕೆ ರಾಜೀನಾಮೆ ಕೊಟ್ಟು ಹಿ ಹ್ಯಾಸ್ ನೌ ಡಿವೋಟೆಡ್ ಫುಲ್ ಟೈಮ್ ಫಾರ್ ದಿಸ್ ಪ್ರಮೋಷನ್ ಆಫ್ ದಿಸ್ ಆರ್ಟ್ ಬಿಕಾಸ್ ಇಟ್ ಈಸ್ ಅ ಫ್ಯಾಮಿಲಿ ಟ್ರೆಡಿಷನ್. ಅದು ಹೀಸ್ ಅ 5th generation. ಸೊ ಅವರು ಸ್ವಲ್ಪ ಮಾಡರ್ನ್ ಆಗಿದ್ದ ಕಾರಣ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡ್ಬಿಟ್ಟು ಸ್ಕೂಲ್ ಮಕ್ಕಳಿಗೆ ನಾವು ಯಾಕೆ ಅಂದ್ರೆ ದೇಸ್ ಆಲ್ ಗವರ್ಮೆಂಟ್ ಸ್ಕೂಲ್ ಚಿಲ್ಡ್ರನ್, ಸ್ಕೂಲ್ ಮಕ್ಕಳಿಗೆ ನಾವು ಯಾಕೆ ಇದು ಹೇಳಿಕೊಡ್ಬಾರ್ದು, ಅವ್ರಿಗೆ ಆಸಕ್ತಿ ಇರ್ತದೆ. ಅಂಡ್ ದೇ ಆರ್ ಗೋಯಿಂಗ್ ಟು ಗಿವ್ ಅ ಪರ್ಫಾರ್ಮೆನ್ಸ್ ಅಂಡ್ ಟು ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಮಾಲ್ ಎಪಿಸೋಡ್ಸ್. ಇದು ನಾನೇ ಕೊಡೋಣ ಅವ್ರಿಗೆ, ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದಾರಲ್ವಾ. ಸೊ ಅದಕ್ಕೆ ದಿಸ್ ಈಸ್ ಅ ವೆರಿ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ದಟ್ ಮಾರ್ಗದರ್ಶನ ಕೊಟ್ರೆ ನಮ್ಮ ಯುವತಿ ಯುವಕರು ದೇ ವಿಲ್ ಡೆಫಿನೆಟ್ಲಿ ಡೂ ಅ ಗುಡ್ ಜಾಬ್, ಮೇ ಬಿ ಬೆಟರ್ ದನ್ ಅಸ್. ಮತ್ತೆ ಇದು ತೆನಾಲ್ 5:00 ಲಾವಣ್ಯ ಪ್ರಸಾದ್ ಅವರದು ವಿಲ್ಲುಪಾಟು ಪ್ರದರ್ಶನ. ಈ ವಿಲ್ಲುಪಾಟು ಏನಂದ್ರೆ ಇಟ್ ಈಸ್ ಮೋಸ್ಟ್ಲಿ ಸೀನ್ ಇನ್ ಕೊಯಂಬತ್ತೂರ್ ಡಿಸ್ಟ್ರಿಕ್ಟ್ ಮತ್ತೆ ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ನಲ್ಲಿ. ದಿಸ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಕಿಲ್. ಆ ವಿಲ್ಲು ಬೋ ಇಸ್ ಯೂಸ್ ಫಾರ್ ಕಿಲ್ಲಿಂಗ್ ಆನಿಮಲ್ಸ್ ಅವ್ರು ಏನಾದಾಗ್ಲಿ. ಅಂತ ಇನ್ಸ್ಟ್ರೂಮೆಂಟ್ ನ ಇಟ್ ಇಸ್ ಬ್ರಾಟ್ ಇನ್ ಟು ಫೋಕ್ ಲೋರ್ ಫಾರ್ ರಿಚುವಲ್ ಪರ್ಪಸಸ್. ಅದು ಸತ್ತಿದ್ರೆ ಬದುಕಿದ್ರೆ ಬರ್ತ್ ಅಂಡ್ ಡೆತ್ ಸಾಂಗ್ಸ್ ಅಲ್ಲಿ ಏಪ್ರಿಲ್ ನಲ್ಲಿ ಮಾಡ್ತಾರೆ. ಮತ್ತೆ ನೀವು ಕೇಳ್ಬಹುದು, ನೀವು ಇದು ಕರ್ನಾಟಕದ ಜಾನಪದ ಪ್ರದರ್ಶನ ಅಂತ ಹೇಳ್ತೀರಾ, ಏನು ಇದು ತಮಿಳ್ನಾಡುದು? ಬಟ್ ಯು ಶುಡ್ ನೋ ಕರ್ನಾಟಕ ಇಸ್ ಎ ವೆರಿ ಇನ್ಕ್ಲೂಸಿವ್ ಕಂಟ್ರಿ. ನಾವು ಗಂಗರ ಕಾಲದಿಂದ ಇಲ್ಲಾದ್ರೆ ಚೋಳರ ಕಾಲದಿಂದ ಬ್ರಿಟಿಷ್ ಕಾಲದಿಂದ ವಿ ಹ್ಯಾವ್ ಗಾಟ್ ಪೀಪಲ್ ಫ್ರಮ್ ತಮಿಳ್ನಾಡು, ಇದು ಆಂಧ್ರಪ್ರದೇಶ, ಕೇರಳ ಇಂದ ಬಂದು ಇಲ್ಲಿ ದೇ ಹ್ಯಾವ್ ಬಿಕಮ್ ಅ ಪಾರ್ಟ್ ಆಫ್ ಕರ್ನಾಟಕಸ್ ಕಲ್ಚರ್ ಇಟ್ ಸೆಲ್ಫ್. ಸೊ ನಾವು ತಿಳ್ಕೊಂಡಿದ್ದೀವಿ, ವೈ ನಾಟ್ ವಿ ಶೋ ದಿಸ್ ಇನ್ಕ್ಲೂಸಿವ್ನೆಸ್ ಇವನ್ ಇನ್ ಅವರ್ ಪರ್ಫಾರ್ಮೆನ್ಸ್ ಅಂಡ್ ಅವರ್ ಫಂಕ್ಷನ್ ದಲ್ಲಿ. ಅಂಡ್ ಇವರು 20 ನಿಮಿಷ ವಿಲ್ಲುಪಾಠ ಮಾಡ್ತಾರೆ, ಇನ್ನೊಂದು 20 ನಿಮಿಷ ಈ ನಮ್ಮ ಪಂಚಕೋಟಿ ಕತೆ ಅದು ಹೇಳ್ತಾರೆ. ದಟ್ ಬಿಕಾಸ್ ದಟ್ ಶೋಸ್ ದಿ ವ್ಯಾಲ್ಯೂ ದಟ್ ಕರ್ನಾಟಕ ಸ್ಟ್ಯಾಂಡ್ಸ್ ಫಾರ್. ಸೊ ಅದು ಒಂದು ಇದು. ಮತ್ತೆ 6:00 ಡಾಕ್ಟರ್ ಪ್ರಸನ್ನ ಮತ್ತು ಶ್ರೀಮತಿ ನಿರ್ಮಲರವರಿಂದ ಗಮಕ ಕುಮಾರವ್ಯಾಸ ಭಾರತ. ಸೊ ಇದು 7:00 ಮುಗಿತದೆ. ದ ಫೆಸ್ಟಿವಲ್ ಏಮ್ಸ್ ಟು ಸ್ಪಾಟ್ ಲೈಟ್ ಕಮ್ಯುನಿಟೀಸ್ ಅಂಡ್ ಆರ್ಟಿಸ್ಟ್ ಕೀಪಿಂಗ್ ಕರ್ನಾಟಕಸ್ ಫೋಕ್ ಆರ್ಟ್ ಫಾರ್ಮ್ಸ್ ಅಲೈವ್.
1: ಹೌದು ಹೌದು. ಹಾಗೆ ಇದಕ್ಕೆ ಏನಾದ್ರೂ ರಿಜಿಸ್ಟರ್ ಮಾಡ್ಕೋಬೇಕಾ ಬರ್ಬೇಕಾದ್ರೆ?
0: ಇದು ಸಂಪೂರ್ಣ ಉಚಿತ. ಈ ಸಾಂಸ್ಕೃತಿಕ ಹಬ್ಬಕ್ಕೆ ನಾನೇ ಇಲ್ಲಿ ಪರ್ಸನಲ್ ಆಗಿ ಇನ್ವಿಟೇಷನ್ ಕೊಡ್ತೇನೆ ನಿಮ್ಮ ಆಡಿಯನ್ಸ್ಗೆ, ಬನ್ನಿ. ಇದು ಪ್ರವೇಶ ಸಂಪೂರ್ಣ ಉಚಿತ. ನಾನು ಹೇಳಿದಾಗೆ ನೀವು 10:00 to 10:30 ಬರ್ತಿರೋದು ಬನ್ನಿ, 1:00 ಬರ್ತಿರೋದ್ರು ಬನ್ನಿ, 3:00 ಹೋಗ್ಬೇಕಂದ್ರೆ ಹೋಗಿ. ಇಟ್ ಈಸ್ ಫ್ರೀ ವಿಲ್. ನೀವು ಹೇಗಾದ್ರೂ ಎಂಜಾಯ್ ಮಾಡ್ತೀರಾ ಮಾಡಿ. ಇದು ಅದಕ್ಕೆ ನಾವು ಇದು ಸಂಪೂರ್ಣ ಉಚಿತವಾಗಿ ಇಟ್ಕೊಂಡಿದೀವಿ. ಇದು ಸ್ಥಳ ಎಲ್ಲಿ ಅಂದ್ರೆ KH ಪಾಟೀಲ್ ಸಭಾಂಗಣ. ಅಲ್ಲಿ ನಾವು ಅಲ್ಲಿ ಸುಧಾಮನಗರ್ ಅಂತ ಹೇಳಿ ಬರ್ದಿದ್ದೀವಿ, ಬಟ್ ಆಕ್ಚುಲಿ ಇಟ್ ಈಸ್ ಡಬಲ್ ರೋಡ್. ಅಲ್ಲಿ ಲಾಸ್ಟ್ ಕಾರ್ನರ್ ದಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ವಾ, ಅದು ಹಿಂದೆ ಒಂದು 5 ಬಿಲ್ಡಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ದಲ್ಲಿ ಆ ಸಭಾಂಗದಲ್ಲಿ, KH ಪಾಟೀಲ್ ಅವ್ರದ್ದು ಸಭಾಂಗದಲ್ಲಿ ನಡೆಸ್ತದೆ ಇದು.
1: ತುಂಬಾನೇ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ. ಆಕ್ಚುಲಿ ನಮ್ಮ ಯುವ ಜನತೆಗೆ ನಿಮ್ಮ ದಾರಿನೇ ಒಂದು ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ರಿ ನಮ್ಮ ಕಾರ್ಯಕ್ರಮದ ಬಗ್ಗೆ, ಏನೇನಿದೆ, ಕಲಾಪ್ರೇಮಿಗಳು ಹೇಗೆ

0: ತಮ್ಮ ದಿನವನ್ನ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಕಳಿಬಹುದು ಈ ಎಲ್ಲ ಜನಪದ ಫೋಕ್ಸ್ ಇದರೊಂದಿಗೆ ಅಂತ ಹೇಳ್ತಾ ನಾನು ಈ ನಿಮ್ಮೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.
1: ತುಂಬಾ ಧನ್ಯವಾದಗಳು ಪ್ರಿಯಾಂಕಾ, ನೀವು ಈ ತರ ನನ್ನನ್ನ ಕರೆಸ್ಬಿಟ್ಟು ಇಲ್ಲಿ ಒಂದು 10 ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಮಣ್ಣಿನ ಕಥೆಗಳು, ಜನಪದ ಉಸಿರು, ತಲತಲಾಂತರಗಳ ಪರಂಪರೆ ಒಂದಕ್ಕೆ ಒಂದೇ ವೇದಿಕೆನಲ್ಲಿ ನೋಡುವ ಅವಕಾಶ ನಾವು ಡೆಸ್ಟಿನೇಷನ್ ಹೆರಿಟೇಜ್ ಮಾಡಿ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಬನ್ನಿ, ಆನಂದಿಸಿ, ಅಂಡ್ ಲೆಟ್ ಅಸ್ ಟೇಕ್ ಅವರ್ ಫೋಕ್ ಹೆರಿಟೇಜ್ ಫರ್ದರ್.
0: ಹೌದು ಮೇಡಮ್, ಖಂಡಿತ. ಇದು ನಾಳೆ ಬೆಳಗ್ಗೆ 10:30 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಭಾನುವಾರ ಆಗಸ್ಟ್ 23
1: 7 ಗಂಟೆವರೆಗೆ ಕಂಟಿನ್ಯೂ ಆಗ್ತದೆ ಅದು.
0: ಹಾ ಹೌದು, ಎಲ್ಲಾ ಕೇಳುಗರಿಗೂ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ, ಖಂಡಿತ ನೀವೆಲ್ಲರೂ ಪಾಲ್ಗೊಳ್ಳಿ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮೇಡಮ್ ತುಂಬಾನೇ ಧನ್ಯವಾದಗಳು, ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ.
0: ಥ್ಯಾಂಕ್ ಯು ಮ್ಯಾಮ್.
1: ಥ್ಯಾಂಕ್ ಯು.
0: ಕೇಳಿದ್ರಿ ಅಲ್ವಾ ಕೇಳುಗರೆ, ಎಲ್ಲ ಕಾರ್ಯಕ್ರಮದ ಬಗ್ಗೆ ಹೆಂಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು ಅಂತ. ಇದು ನಾಳೆ ಬೆಳಗ್ಗೆ 10:30 August 23 10:30 ಕಾರ್ಯಕ್ರಮ ಇರುತ್ತೆ, ಖಂಡಿತ ಮಿಸ್ ಮಾಡದೆ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದು ಕನ್ನಡ ಕಾಮನ ಬೆಲ್ಲು, ತಪ್ಪದೇ ಟ್ಯೂನ್ ಇನ್ ಮಾಡಿ.

0: ಟ್ಯೂನ್ ಮಾಡಿದರೆ ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. ಸಮಯ ಆಗಿದೆ 8:54. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ, ನಾನು ಡಾಕ್ಟರ್ ಪುಷ್ಪಾ ಸಂಗುಳಗಿ, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಹೋಮಿಯೋಪತಿ ವೈದ್ಯಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚು ಕಾಡುತ್ತಿವೆ. ಅದರಲ್ಲಿ ಮುಖ್ಯವಾಗಿ ಗರ್ಭಕೋಶದ ಗಡ್ಡೆ, ಇದೊಂದು ನಾನ್ ಕ್ಯಾನ್ಸರಸ್ ಬೆನಿಗ್ನ ಟ್ಯೂಮರ್ ಅಂತ ಹೇಳಬಹುದು. ಗರ್ಭಾಶಯದ ಗಡ್ಡೆಗಳು ಉಂಟಾಗಲು ನಿಖರವಾದ ಕಾರಣಗಳು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಕೆಲವೊಂದು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಶರೀರದಲ್ಲಿ ಹಾರ್ಮೋನ್ಗಳ ಬದಲಾವಣೆ, ಅದರಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳ ಮಟ್ಟ ಹೆಚ್ಚಾದಾಗ ಈ ಗಡ್ಡೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಋತುಬಂಧದ ಅಂದರೆ ಮೆನಾಪಾಸ್ ನಂತರ ಈ ಹಾರ್ಮೋನ್ಗಳ ಮಟ್ಟ ಕಡಿಮೆ ಆದಾಗ ಗಡ್ಡೆಗಳು ತಾವಾಗಿಯೇ ಕುಗ್ಗುತ್ತವೆ. ಸರ್ವೆ ಸಾಮಾನ್ಯವಾಗಿ 30-50 ವಯಸ್ಸಿನ ಮಹಿಳೆಯರಲ್ಲಿ ಅಂದರೆ ಸಂತಾನೋತ್ಪತ್ತಿ ಹಂತದಲ್ಲಿರುವಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. 30% ಮಹಿಳೆಯರಲ್ಲಿ 30 ವಯಸ್ಸಿನಲ್ಲಿ ಮತ್ತು 70% ಮಹಿಳೆಯರಲ್ಲಿ 50 ವಯಸ್ಸಿನಲ್ಲಿ ಈ ಗರ್ಭಕೋಶದ ಗಡ್ಡೆ ಆಗುವ ಸಾಧ್ಯತೆ ಹೆಚ್ಚು. ಇನ್ನೊಂದು ಕಾರಣವೇನೆಂದರೆ ಅನುವಂಶಿಕತೆ. ಕೆಲವೊಂದು ಕುಟುಂಬಗಳಲ್ಲಿ ತಾಯಿ ಮತ್ತು ಅಜ್ಜಿಗೆ ಗರ್ಭಕೋಶದ ಗಡ್ಡೆ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಗೆ ಬರುವ ಸಾಧ್ಯತೆ 3 ಹೆಚ್ಚಿರುತ್ತದೆ. ಇನ್ನು ಮತ್ತೆ ಶರೀರದಲ್ಲಿ ಬೊಜ್ಜು ಅಂದರೆ ದೇಹದಲ್ಲಿ ಅಧಿಕ ಕೊಬ್ಬು ಇದ್ದರೆ ಇಸ್ಟ್ರೋಜನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಫೈಬ್ರಾಯ್ಡ್ಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮತ್ತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಒಂದು ಕಾರಣವಾಗಿರುತ್ತದೆ. ಅಂದರೆ ಅತಿಯಾದ ಕೆಂಪು ಮಾಂಸ ಸೇವನೆ, ಸಂಸ್ಕರಿಸಿದ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಸೇವನೆಯು ಫೈಬ್ರಾಯ್ಡ್ ಅಪಾಯವನ್ನು ಹೆಚ್ಚಿಸಬಹುದು. ಇನ್ನು ಕೆಲವೊಂದು ಕಾರಣಗಳು ಕಡಿಮೆ ವಯಸ್ಸಿನಲ್ಲಿ ಮುಟ್ಟಾಗುವುದು, ಅಂದರೆ 10 ಮುಂಚೆ ಮುಟ್ಟಾಗುವುದು, ಮತ್ತೆ ವಿಟಮಿನ್ ಡಿ ಕೊರತೆ, ಅಧಿಕ ರಕ್ತದೊತ್ತಡ ಮತ್ತು ಸ್ಟ್ರೆಸ್ ಕೂಡ ಒಂದು ಕಾರಣವಾಗುತ್ತದೆ. ಈ ರೋಗದ ಲಕ್ಷಣಗಳು ಏನೆಂದರೆ ಸುಮಾರು 50% ಮಹಿಳೆಯರಲ್ಲಿ ಗರ್ಭಕೋಶದ ಗಡ್ಡೆ ಇದ್ದರೂ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಇನ್ನು 50% ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ಕೆಳಹೊಟ್ಟೆ ನೋವು ಮತ್ತು ಬೆನ್ನು ನೋವು, ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆನಿಸುವುದು, ಮತ್ತೆ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ನೋವು ಉಂಟಾಗುವುದು, ಇನ್ನು ಕೆಲವೊಂದು ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮತ್ತೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ರೋಗಿಯ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಸ್ಥಿತಿಯನ್ನು ಆಧರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತು ಗಡ್ಡೆಯ ಗಾತ್ರ, ಲಕ್ಷಣಗಳು, ಹಾರ್ಮೋನ್ಗಳ ಅಸಮತೋಲನೆ ಇವೆಲ್ಲವನ್ನು ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವ ಕೆಲವು ಔಷಧಿಗಳಲ್ಲಿ ಅಂದರೆ ನಾವು ಕೆಲವೊಂದು ಔಷಧಿಗಳನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ಕೊಡುತ್ತೇವೆ ಮತ್ತು ಕೆಲವೊಂದು ಔಷಧಿಗಳನ್ನು ಸ್ಪೆಸಿಫಿಕ್ ಆಗಿ ಕೊಡುತ್ತೇವೆ. ಕಾನ್ಸ್ಟಿಟ್ಯೂಷನಲ್ ಔಷಧಿಗಳಂತೂ ಬಂದಾಗ ಸೇಪಿಯಾ, ಕಲ್ಕೆರೆಕಾರ್ಬ್, ನ್ಯಾಟ್ರಮ್ಯೂರ್, ಲ್ಯಾಕೆಸಿಸ್, ತೂಜಾ, ಈ ಔಷಧಿಗಳನ್ನು ಕೊಡುತ್ತೇವೆ. ಫಾರ್ ಎಕ್ಸಾಂಪಲ್, ಸೇಪಿಯಾ ಔಷಧಿಯನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಜೊತೆ ಕ್ಲಾಟ್ಸ್ ಕಂಡು ಬಂದಲ್ಲಿ ಮತ್ತು ತೀವ್ರವಾದ ನೋವು, ಮಾನಸಿಕ ಕಿರಿಕಿರಿ ಇರುವ ಮಹಿಳೆಯರಿಗೆ ಸೂಕ್ತ ಔಷಧಿ ಆಗಿರುತ್ತದೆ. ಇನ್ನು ಕಲ್ಕೆರೆಕಾರ್ಬ್, ಈ ಔಷಧವನ್ನು ದಪ್ಪಗಿರುವ ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ನಿಲ್ಲಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮತ್ತು ಫ್ರಾಗ್ಜನಸ್ ಅಮೆರಿಕಾನ, ಈ ಔಷಧವು ಗರ್ಭಕೋಶದ ಗಡ್ಡೆಗಳಿಗೆ ನೀಡಲಾದ ಪ್ರಮುಖ ಔಷಧಗಳಲ್ಲಿ ಒಂದಾಗಿದೆ. ಇದನ್ನು ಫೈಬ್ರಾಯ್ಡ್ ವಿಥೌಟ್ ಪೇನ್ ಇದ್ದಾಗ ನೀಡಲಾಗುತ್ತದೆ. ಇನ್ನು ಕೆಲವೊಂದು ಔಷಧಗಳು ಥಲಪ್ಸಿ, ಬರ್ಸಪೇಸ್ಟಾರಿಸ್, ಇಸ್ಟುಲಿಗೋ, ಫಾಸ್ಫರಸ್, ಎರಿಜಿರಾನ್ ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತಸ್ರಾವ ನಿಲ್ಲಿಸಲು ಪರಿಣಾಮಕಾರಿಯಾಗಿರುವ ಔಷಧಗಳಾಗಿವೆ. ಹೀಗೆ ಸುಮಾರು ಹೋಮಿಯೋಪತಿ ಔಷಧಗಳಿಂದ ರೋಗಿಗಳಲ್ಲಿ ರೋಗ ಲಕ್ಷಣ ಕಡಿಮೆ ಮಾಡುವುದಲ್ಲದೇ ಸುಮಾರು ಫೈಬ್ರಾಯ್ಡ್ ಕೇಸಸ್ಗಳಲ್ಲಿ ಫೈಬ್ರಾಯ್ಡ್ ಸೈಜ್ ಕಡಿಮೆಯಾಗಿದ್ದು ನಮ್ಮ ಆಸ್ಪತ್ರೆ ಒಪಿಡಿಯಲ್ಲಿ ಪ್ರೀ ಆ್ಯಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಅಲ್ಟ್ರಾಸೋನೋಗ್ರಫಿ ರೆಕಾರ್ಡ್ಸ್ ಇದೆ. ಸುಮಾರು 40-60% ಮಹಿಳೆಯರು ಗರ್ಭಕೋಶದ ಗಡ್ಡೆ ಇದೆ ಅಂದರೆ ಭಯಪಟ್ಟು ಶಸ್ತ್ರಚಿಕಿತ್ಸೆಯಿಂದ ಗರ್ಭಕೋಶವನ್ನೇ ತೆಗೆಸಿಕೊಳ್ಳುತ್ತಾರೆ. ಆದರೆ ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವುದಲ್ಲದೇ ಫೈಬ್ರಾಯ್ಡ್ ಸೈಜ್ ಅನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಔಷಧಿಗಳು ಇವೆ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ

ಮುಂದುವರಿಸಿದ ಕಾರ್ಯಕ್ರಮ ಕೇಳಿದಿರಿ. ಫೈಬ್ರಾಯ್ಡ್ ಗರ್ಭಕೋಶದ ಗಡ್ಡೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 9:47 ಟ್ಯೂನ್ ಇನ್ ಮಾಡಿದರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಲ್ಲು. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ಗೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ. ಇಂದು ವೀಕೆಂಡು, ಶನಿವಾರ, ಯಾವುದಾದ್ರೂ ಒಳ್ಳೆ ಹಾಡನ್ನು ಕೇಳಬೇಕನ್ನಿಸ್ತಿದೆಯಲ್ಲಪ್ಪ ಅಂದರೆ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಇದ್ದೇ ಇದೆ. ಸೊ ನಿಮ್ಮ ಮೊಬೈಲ್ ತಗೊಳ್ಳಿ, ನಮ್ಮ ವಾಟ್ಸಪ್ ಸಂಖ್ಯೆ 9489001013 ಇದಕ್ಕೆ ಡಯಲ್ ಮಾಡಿ ಅಂದರೆ ಮೆಸೇಜ್ ಮಾಡಿ ನಿಮ್ಮ ನೆಚ್ಚಿನ ಹಾಡನ್ನು ಕೇಳಿ, ಖಂಡಿತ ನಾನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಟ್ಯೂನ್ ಇನ್ ಮಾಡಿರಿ ನಮ್ಮ ಕನ್ನಡ ಕಮನಬಲ್ಲನ. ನಿಮ್ಮದೇ ಗೀತೆ ಬರ್ತಾ ಇದೆ ಲವ್ ಮಾಕ್ಟೇಲ್ 3 ಚಿತ್ರದಿಂದ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಅರುಣ್ ಕುಮಾರ್ ಅವರು, ಹಾಗೆ ಸಂಗೀತ ಸಂಯೋಜನೆ ನಕುಲ್ ಅಭಯಂಕರ್.

ಸಮಯ 9:03 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನ್ ವೆಲ್ಲು. ಯಾರೆಲ್ಲ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಸಾಕಷ್ಟು ಮೆಸೇಜ್ಗಳು ಬಂದಿದೆ. ಯಾವುದಾದ್ರೂ ಹಾಡು ಹಾಕಿ, ನನ್ನ ಒಟ್ಟಿನಲ್ಲಿ ಹಾಡು ಹಾಕಿ ಅಂತ ಹೇಳಿದ್ದಾರೆ ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ. ಹಾಗೆ ನನ್ನ ಹೆಸರನ್ನು ಕೂಡ ಹೇಳಿ ಅಂತ ಹೇಳಿದ್ದಾರೆ. ಖಂಡಿತ ಹೇಳೋಣ, ಇದು ನಿಮ್ಮೆಲ್ಲರ ಕಾರ್ಯಕ್ರಮ, ನಿಮ್ಮ ಹೆಸರದೇ, ಹೆಸರನ್ನ ಓದೇ ಇರೋಕ್ಕಾಗತ್ತಾ? ಹಾಗೆ ಶುಭೋದಯ ಅಂತ ಹೇಳಿ ಮತ್ತೊಬ್ಬರು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರಿಂದ, ಕಲಬುರಗಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಶ್ವ ಜನಪದ ದಿನಾಚರಣೆಯ ಸ್ಮರಣೆ ಅಂತ ಹೇಳಿ ತುಂಬ ಒಂದು ಇನ್ಫಾರ್ಮೇಟಿವ್ ಆಗಿರೋ ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೆ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ನಮಗೆ ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಮತ್ತೊಬ್ಬರು ಗೀತೆಯನ್ನು ಕೇಳಿರೋರು ಕಿಶನ್ ರೋಷನ್, ಶೋಭಾ ರಾಣಿ, ಹನುಮತ್ತೆ ಗೌಡರು ಮಂಡ್ಯದಿಂದ ನಮಗೆ ಮೆಸೇಜ್ ಮಾಡಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರು ಕೂಡ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಅವರು, ಉಮೇಶ್ ಕ್ಷತಾ ಅವರು ಇವರು ಕೂಡ ನಮಗೆ ಹಾಡು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ನಮಗೆ ಶ್ರೀಧರ್ ಪದ್ಮಾ ಪನಗಾಟಿ ಅನಂತಕುಮಾರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ಇಂದು ಶ್ರಾವಣ ಶನಿವಾರ ಅಂತ ಹೇಳಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ವೆಂಕಟೇಶ್ ಅವರು, ಇಂದಿರಾ ಅವರು ಪಿನ್ನಿಪೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಸ್ಕಾರ ಯಾರಿದು, ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ರೂಪ ಪಾಂಡುರಂಗರಾವ್ ಅವರು ಶ್ರವಂತ್ ಚಿತ್ರದುರ್ಗದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಆತ್ಮೀಯ ಕಾಮನಬಿಲ್ಲು, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ ಮತ್ತೆ ನಮಗೆ ಹಾಡು ಹಾಕಿಂತ ಅರುಣಾ ಮೈತ್ರಿ ಅವರು ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅನುಷ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ ಹಾಡು ಹಾಕಿ ನಮಗೋಸ್ಕರ ಅಂತ. ಹಾಗೆ ಶಂಕರ್ ಜಗ್ಲಿ ಅವರು ಕೂಡ ರಾಯಚೂರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದಾವಣಗೆರೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಮಗಾಗಿ ಒಂದು ಒಳ್ಳೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಉಷಾ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಖಂಡಿತ ಒಂದು ಒಳ್ಳೆ ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡೋಣ. ಮತ್ತೊಬ್ಬರು ಶುಭೋದಯ ಮೇಡಮ್, ನನಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಮೆಚ್ಚು. ಯಾಕೆ ಅಂದರೆ ಇದರಲ್ಲಿ ಯಾರೇ ನಡೆಸ್ಕೊಟ್ರು ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹಾಗೆ ಎಲ್ಲ ನಮ್ಮ ಇಷ್ಟದ ಹಾಡುಗಳನ್ನು ಹಾಕ್ತಾರೆ, ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರಿವರು ಸಂದೇಶವನ್ನು ಕಳಿಸಿರೋರು, ಮೈಸೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಭವಿತಾ ಅವರು. ಇವರು ನಾನು ವಿದ್ಯಾರ್ಥಿ, ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡು ಕೇಳಬೇಕು ಅನಿಸ್ತಾ ಇರುತ್ತೆ ಖಂಡಿತ ಸ್ಟೂಡೆಂಟ್ಸ್ಗಳಿಗೆ, ಒಂದು ಬ್ರೇಕ್ ಇದೆಲ್ಲ ಅಂತ ಹೇಳ್ಬೋದು. ಟಿ ವಿ ನೋಡೋದು, ಹಾಡು ಕೇಳೋದು, ಇದೆಲ್ಲ ಖಂಡಿತ ಬೇಕು. ನಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯ ಒಂದು ಹಾಡು, ಒಂದು ಸಿನಿಮಾ ನಮಗೆ ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ಅವರು ನಮಸ್ತೆ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹನುಮಸಾಗರದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಅಶೋಕ್ ಕುಮಾರ್ ಅವರು ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗಿಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಿಮ್ಮೇಶ್ ಯಾದವ್ ಅವರು ಕೂಡ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿ ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಮೇಡಮ್ ನಮಸ್ಕಾರ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ ಸರ್, ನಿಮಗಾಗಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು. ನಿಮ್ಮೆಲ್ಲರ ನೆಚ್ಚಿನ ಗೀತೆಯನ್ನು ಕೇಳೋದಕ್ಕೆ ಇರುವಂಥ ಕಾರ್ಯಕ್ರಮನೇ ಸಖತ್ ಸಾಂಗ್ಸ್ ಅಂತ ಹೇಳ್ತಾ ತಮ್ಮೆಲ್ಲರ ನೆಚ್ಚಿನ ಗೀತೆ ಇದು ಒಂದು ಎವರ್ ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು. ಸಾಕ್ಷಾತ್ಕಾರ ಚಿತ್ರದ್ದು ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕಣದಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ ಈ ಗೀತೆಗಿದೆ. ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಎಂ ರಂಗರಾವ್.

ಸಮಯ 9:43:42 ಆಗಿದೆ. ಟ್ಯೂನ್ ಮಾಡಿದರೆ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ಸಖತ್ ಸಾಂಗ್ಸ್ ನಲ್ಲಿ ನಾವಿದ್ದೇವೆ. ನಿಮ್ಗಾಗಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಬೇಕು ಅಂದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ.

ಈ ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳ್ತಾ, ನಿನ್ನೆ ಎಲ್ಲರೂ ಹಬ್ಬ ಆಚರಿಸಿದಿರ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಗ್ರ್ಯಾಂಡಾಗಿ ಆಚರಿಸಿ ಲಕ್ಷ್ಮಿನ ಕೇಳಿಕೊಂಡು ನಮಗೆ ಆಯುಷು ಆರೋಗ್ಯ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಕೊಡಮ್ಮ ಅಂತ ಕೇಳಿಕೊಂಡು ಸಿಹಿ ಸಿಹಿಯಾದ ತಿಂಡಿಯನ್ನು ಮಾಡಿ ತಿಂದಿರ್ತೀರ. ಏನು ಮಾಡಿದ್ರಿ ಎಲ್ಲರೂ? ಎಲ್ಲರೂ ಸಾಮಾನ್ಯವಾಗಿ ಒಬ್ಬಟ್ಟು ಮಾಡೋದು ಅಂದರೆ ಹೋಳಿಗೆ ಮಾಡೋದು ಉಂಟು. ಒಬ್ಬಟ್ಟು ಅಂದ ತಕ್ಷಣವೇ ಎಲ್ಲರ ಬಾಯಲ್ಲೂ ನೀರು ಹಾಗೆ ಒಂದು ಖುಷಿ ಕಾಣಿಸ್ಕೊಡುತ್ತೆ ನೋಡಿ. ತುಂಬಾ ರುಚಿಕರವಾದಂಥ ಖಾದ್ಯ ಇದು. ಅದರಲ್ಲೂ ಒಬ್ಬಟ್ಟಿನ ಮೇಲೆ ಬಿಸಿಬಿಸಿಯಾದ ಒಬ್ಬಟ್ಟಿಗೆ ತುಪ್ಪನೋ ಹಾಲೋ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು. ನಿಮಗೂ ಎಲ್ಲ ಇದೇ ಭಾವನೆ ಇರುತ್ತೆ ಖಂಡಿತ, ನನಗೆ ಗೊತ್ತು. ಈ ಒಬ್ಬಟ್ಟು ಅಂದರೆ ಏನು ಸಾಮಾನ್ಯ ಅಲ್ಲ, ಇದು ನೋಡೋದಕ್ಕೆ ಒಂದೇ ಸ್ವೀಟು ಆದರೆ ಸಾವಿರಾರು ರೀತಿ ಒಬ್ಬಟ್ಟು ಮಾಡ್ಬೋದು. ಎಷ್ಟೊಂದು ಥರ ಒಬ್ಬಟ್ಟು ಮಾಡ್ಬೋದು. ಅದರಲ್ಲೂ ಒಬ್ಬೊಬ್ಬರು ಮನೇಲಿ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಅನಾನಸ್ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಹೀಗೆ ಸಾಕಷ್ಟು ರೀತಿಯಾದ ಹೋಳಿಗೆಗಳಿದೆ. ನೀವು ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಹೋಳಿಗೆ ಮಾಡಿದ್ರಿ ಅಥವಾ ಏನು ಸ್ವೀಟ್ ಮಾಡಿದ್ರಿ ನಮ್ಮೊಂದಿಗೆ ಖಂಡಿತ ಹಂಚ್ಕೊಳ್ಳಿ. ಇಂದಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಹಾಗೆ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ಕೇಳ್ತಾರೆ ಅಂತ ಹೇಳ್ತಾ, ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9489091013 ಕೇಳ್ತಾರೆ. ಇದು ಕನ್ನಡ ಕವನ ಬೆಲ್ಲು.

ಬಹದ್ದೂರ್ ಗಂಡು ಈ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಎಂ ರಂಗರಾವ್.

ಸಮಯ ಆಗಿದೆ 9:54:50. ಕೇಳ್ತಾ ಇದ್ದೀರಾ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಶುಭೋದಯ ಸುಜಾತ ಆರ್ ಅವರು, ಹಾಗೆ ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್ ಇವರೆಲ್ಲರೂ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಾಂಗಿ ಬಾತ್ ರೆಡಿಯಾಗಿದೆ, ತಿಂಡಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಕಿಶನ್ ರೋಷನ್ ಚೌಬಾರಣಿ ಅವರು ಮಂಡ್ಯ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿರೋರು ಉಮಾ ಅವರು. ನಿನ್ನೆ ಸಂಜೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಡಲೆಬೇಳೆ ಹೋಳಿಗೆ ಮಾಡಿದ್ವಿ, ಅದ್ರ ಜೊತೆಗೆ ಸಂಡಿಗೆ, ಹಪ್ಪಳ, ಎಣ್ಗಾಯಿ ಪಲ್ಯ, ಬಜ್ಜಿ ಎಲ್ಲ ಮಾಡಿದ್ವಿ ಅಂತ ಹೇಳಿ ಬಾಯಲ್ಲಿ ನೀರು ಬರೆಸ್ತಾ ಇದ್ದಾರೆ. ಓಹೋ, ಹಾಗೆ ಮತ್ತೆ ಹೆಚ್ ಪಿ ಜಯರಾಮ್ ಅವರು ಕೂಡ, ಪ್ರಶಾಂತಿ ಇವರು ಕೂಡ ನಮಗೆ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ ಸಾಹುಕಾರ್ ಜಾನಕಿಯವರ ನಟನೆಯ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಖ್ಯಾತ ನಟಿ ಅವರು ಸಾಹುಕಾರ್ ಜಾನಕಿ ಮೇಡಮ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದಾರಿದೀಪವಾಗಿ, ಯುವ ಪ್ರತಿಭೆಗಳಿಗೆ ದಾರಿದೀಪವಾಗಿದ್ದಂತಹ ಒಬ್ಬ ನಟಿ ಅಂತ ಹೇಳಬಹುದು. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಾನು ದೀಪ ಅಂತ ಅನೇಕಲಿಂದ ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ ಪ್ರಿಯಾಂಕಾ ಮೇಡಮ್. ನಿನ್ನೆ ನಾವು ಒಬ್ಬಟ್ಟು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರ ಮಾಡಿದ್ದ ಒಬ್ಬಟ್ಟೆಲ್ಲ ತಿಂದು ಖಾಲಿ ಕೂಡ ಆಗಿದೆ, ಎಲ್ಲ ತೊಳೆದು ಬಳ್ದು ಇಟ್ಬಿಟ್ಟಿದ್ದೀವಿ. ನಾಳೆ ಶ್ರಾವಣ ಅಂದರೆ ಇವತ್ತು ಶ್ರಾವಣ ಶನಿವಾರ ಪೂಜೆಗೆ ಸಿದ್ಧತೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಇವತ್ತು ಶ್ರಾವಣ ಶನಿವಾರ, ಶ್ರಾವಣ ಶನಿವಾರದ ಪೂಜೆಗೆ ಸಿದ್ಧತೆಗಳು ನಡೀತಾ ಇರುತ್ತೆ. ಹಾಗೆ ನಿನ್ನೆಯ ಹೋಳಿಗೆಯ ಬಗ್ಗೆ ಮಾತು ಸಾಕನ್ಸುತ್ತೆ, ಯಾಕೋ ಎಲ್ಲರೂ ಸಾಕು ಮೇಡಮ್ ನಿನ್ನೆಗೆ ಮುಗಿದೋಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ನಮಗೆ ಮೆಸೇಜ್ ಮಾಡಿ ಕಳಿಸ್ತಾ ಇದ್ದಾರೆ, ಸುಮ್ಮನೆ ಮೇಡಮ್ ಬಾಯಲ್ಲಿ ನೀರು ಬರ್ಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಖಾಲಿಯಾಗಿದೆ ತಿಂದು ಅಂತ. ಅನುಷಾ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಖಂಡಿತ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಹರಿಹರನ್ ಅವರು ವಿಜ್ಞಾನಗರದ. ಅವ್ರು ಹೇಳ್ತಾ ಇದ್ದಾರೆ ಚಿತ್ರಗೀತೆಗಳೇ ತುಂಬಾ ಸಿಹಿಯಾಗಿದೆ, ಸೊಗಸಾಗಿದೆ, ಇದು ಇನ್ನೇನು ಬೇಕು ಒಬ್ಬಟ್ಟುಗೋ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದಂತೂ ನಿಜವಾದ ಮಾತು. ಮತ್ತೊಬ್ರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಎಚ್ ಎಲ್ ಬಸವರಾಜ್ ಅವರು ಹೊಸಹಳ್ಳಿಯಿಂದ ನಮಗೆ ಮೆಸೇಜ್ ಮಾಡಿ ಕಳಿಸಿದ್ದಾರೆ. ಹಾಗೆ ಲೀಲಾ ಅಣಿಗೇರಿಯವರು ಕೂಡ ಮೆಸೇಜ್ ಮಾಡಿದ್ದಾರೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹಾಕಿರೋರು ಕೊಪ್ಪಳ ಜಿಲ್ಲೆಯಿಂದ ನಮಗೆ ಕೊಪ್ಪಳ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗವಿ ಸಿದ್ದಪ್ಪ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಇವರು ಹೆಸರನ್ನು ಕಳಿಸಿಲ್ಲ, ಖಂಡಿತ ನಿಮ್ಮ ಹೆಸರಿನೊಂದಿಗೆ ನಮಗೆ ಸಂದೇಶವನ್ನು ಕಳಿಸ್ಕೊಡಿ, ಆವಾಗ ನಮಗೆ ಓದೋದಕ್ಕೆ ಸುಲಭ ಆಗುತ್ತೆ, ಆವಾಗ ನೀವು ಆರಾಮಾಗಿ ಹಾಡನ್ನು ಕೇಳಬಹುದು. ಮತ್ತೊಬ್ಬರು ವಿಜಯನಗರ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಬಸವರಾಜ್ ಅವರು. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಶ್ರಾವಣ ಶನಿವಾರ ನಮಗಾಗಿ ಒಂದು ಬಜರಂಗಿ ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಯ್ ಹಲೋ ನಮಸ್ಕಾರ ಬೆಳಗಿನ ಶುಭೋದಯಗಳು ಅಂತ ಹೇಳಿ ಬೆಳಗಾವಿಯಿಂದ ಸಂತೋಷ್ ಪತಾಳ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಸಂದೇಶ ಓದಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಷಣ್ಮುಖ ಅವರು. ಹಳೆಪತಿ ಗ್ರಾಮದಿಂದ ಖಂಡಿತ ನಿಮ್ಮ ಸಂದೇಶವನ್ನು ಓದಿ ಆಗಿದೆ, ಹಾಗೆ ನಿಮ್ಮ ಹಾಡನ್ನು ಕೂಡ ಪ್ರಸಾರ ಮಾಡೋಣ ಅಂತ ಹೇಳ್ತಾ ಅನಂತಕುಮಾರ್ ಅವರು ಕುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗಾನಸ್ಪು ಪುಟ್ಟಣಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿರೋರು ನಂದಾ, ದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ ಇವರು ತಮಗಾಗಿ ಒಂದು ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಂದೇಶಗಳು ಬಂದು ನನ್ನನ್ನು ತಲುಪಿದೆ, ಖಂಡಿತ ಓದೋಣ. ಹಾಗೆ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ಕೇಳಿ ಅಂತ ಹೇಳ್ತಾ ಬರ್ತಾ ಇದೆ. ಈಗ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ನಿಮಗಾಗಿ ಒಂದು ಸೊಗಸಾದ ಗೀತೆ ಯಜಮಾನ್ ಸಿಂಹಾದ್ರಿಯ ಸಿಂಹ ಚಿತ್ರದಿಂದ. ಎಸ್ ನಾರಾಯಣ ಅವರು ಈ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ದೇವಾ.

ಸಮಯ ಆಗಿದೆ 9:49:46. ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್. ನಾನು ನಿಮ್ಮ ಆಜಿ ಪ್ರಿಯಾಂಕಾ ನಿಮ್ಮೊಂದಿಗೆ ಇದ್ದೀನಿ. ಒಬ್ಬಟ್ಟಿನ ಬಗ್ಗೆ ಮಾತಾಡ್ತಾ ಇದ್ವಿ. ಒಬ್ಬಟ್ಟು ಒಬ್ಬಟ್ಟು ಅಂತ ಹೇಳಿ ಎಲ್ಲರ ಬಾಯಲ್ಲೂ ನೀರು ಬರ್ತಾ ಇದೆ ಅನಿಸುತ್ತೆ. ಈ ಒಬ್ಬಟ್ಟು ಅಂತ ಹೇಳ್ತಿದ್ದಂಗೆ ಇನ್ನೊಂದು ಸಂಗತಿ ನನಗೆ ನೆನಪಾಗುತ್ತೆ. ಏನು ಅಂತ ಅಂದರೆ, ಮಲೆನಾಡಿನ ಕಡೆ ಅಂದರೆ ಇದೇನು ನಿಜ ಅಂತ ಅಲ್ಲ, ಸುಮ್ಮನೆ ಒಂದು ಸಮಯ ಕಳೆಯುವಂತಹ ಒಂದು ಇದಿರ್ಬೋದು, ಮಾತಾಡಿಕೊಂಡು ಅಲ್ಲಲ್ಲೇ ಬಂದಂತಹ ಮಾತು ಕೂಡ ಇರಬಹುದು ಅಂತ ಅನಿಸುತ್ತೆ. ಏನಂದರೆ, ಸೀಮಂತದ ಟೈಮಲ್ಲಿ ಯಾವಾಗಲೂ ಇಲ್ಲಿ ಒಬ್ಬಟ್ಟನ್ನು ಮಾಡೋದು ಕಡ್ಡಾಯ ಅಂತೆ. ಅಂದರೆ ಸೀಮಂತದ ಹೆಣ್ಣು ಮಕ್ಕಳಿಗೆ ಒಬ್ಬಟ್ಟನ್ನು ತೊಗೊಂಡು ಹೋಗ್ಬೇಕಾದ್ರೆ ಯಾವಾಗಲೂ ನಾವು ಹೇಗೆ ಒಬ್ಬಟ್ಟು ಮಾಡ್ತೀವಿ, ಕಣಕನ ತಯಾರು ಮಾಡ್ಕೋತೀವಿ, ಆಮೇಲೆ ಅದಕ್ಕೆ ಹೂರ್ಣನ ಬೆರೆಸಿ ಒಬ್ಬಟ್ಟನ್ನು ತಟ್ಟಿ ಬೇಯಿಸ್ತೀವಿ. ಇದು ಕಣಕ ಮತ್ತು ಹೂರ್ಣ ಎರಡನ್ನೂ ಸಪರೇಟ್ ಆಗಿ ತಯಾರು ಮಾಡ್ಕೊಳ್ತೀವಿ. ಎರಡೂ ಒಟ್ಟಿಗೆ ಒಂದೇ ಅಳತೆಯಲ್ಲಿ ತಯಾರು ಮಾಡೋದಕ್ಕೆ ಕಷ್ಟ, ಯಾವುದಾದ್ರೂ ಒಂದು ಉಳಿದೇ ಉಳ್ಕೊಳ್ಳುತ್ತೆ. ಅದರಲ್ಲಿ ಕಣಕ ಜಾಸ್ತಿ ಉಳಿದ್ರೆ ಅದು ಅಂದರೆ ಈ ಹೂರ್ಣ ಖಾಲಿಯಾಗಿ ಕಣಕ ಉಳಿದ್ರೆ ಗಂಡು ಮಗುವಾಗುತ್ತೆ, ಅಥವಾ ಕಣಕ ಖಾಲಿಯಾಗಿ ಹೂರ್ಣ ಉಳ್ಕೊಂಡ್ರೆ ಹೆಣ್ಮಗು ಆಗುತ್ತೆ ಅಂತ ಮಾತಾಡಿಕೊಂಡು ಒಬ್ಬಟ್ಟನೆ ಮಾಡಿ ತಗೊಂಡೋಗಿ ಹೆಣ್ಮಗಳಿಗೆ ಕೊಡ್ತಾ ಇದ್ರಂತೆ. ಇದು ಒಂದು ಸುಮ್ಮನೆ ಒಂದು ಸಮಯ ಕಳೆಯುವಂಥ ಮಾತು ಅಂತಲೂ ಹೇಳ್ಬೋದು, ನಮ್ಮ ನಮ್ಮಲ್ಲಿ ಬರುವಂಥ ಮಾತು ಅಂತ ಕೂಡ ಹೇಳ್ಬೋದು. ಹಾಗೆ ಏನೇನು ಒಬ್ಬಟ್ಟಿಂದ್ರ ಸಂದೇಶಗಳು ಬಂದಿದೆ ನೋಡೋದಾದರೆ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀನಿ ಅಂತ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಹೆಸರನ್ನು ಕಳಿಸಿಲ್ಲ, ಖಂಡಿತ ಹೆಸರನ್ನೊಂದಿಗೆ ಕಳಿಸಿ ಅಂತ ಹೇಳ್ತಾ ಲತಾ ವಿನಯ್ ಅವರು ಮತ್ತೊಬ್ಬರು ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ. ನಿಮಗೂ ಕೂಡ ವೆರಿ ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ನಮ್ಮ ಮನೇಲಿ ಹಬ್ಬ ಮಾಡಿ ಈಗ ಅಕ್ಕನ ಮನೆಗೆ ಬಂದಿದ್ದೀವಿ, ಹಾಗೆ ಕಾರಲ್ಲಿ ಬರ್ತಾ ನಾವು ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಗೆ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಒಬ್ಬಟ್ಟು ಮಾಡ್ತೀವಿ, ಒಬ್ಬಟ್ಟಿನ ಜೊತೆಗೆ ಸೀಕರ್ಣೆ ಇಷ್ಟ ಅಂತ ಹೇಳಿ, ಮನೆಯವರಿಗೆ ಕಾಯಿ ಹಾಲು ಇಷ್ಟ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಕೂಡ ಒಂದು ಇದ್ರೆ ಹೆಂಗೆ ಗೊತ್ತಾ, ಒಬ್ಬಟ್ಟಿನ ಜೊತೆಗೆ ಕೆಲವ್ರಿಗೆ ತುಪ್ಪ ಇಷ್ಟ ಆಗುತ್ತೆ, ಕೆಲವ್ರು ಹಾಲು ಇಷ್ಟ ಆಗುತ್ತೆ, ಕೆಲವ್ರಿಗೆ ಈ ಥರ ನೋಡಿ ಒಂದು ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೀಕರ್ಣೆ ಇದು ಇಷ್ಟ ಆಗುತ್ತೆ, ಈ ಥರ ಯಾವುದು ಬೇಕಾದರೂ ಒಬ್ಬಟ್ಟಿನ ಸಾರು ಮಾಡಿಕೊಂಡು ಅದ್ರ ಜೊತೆಗೆ ಕೂಡ ಒಬ್ಬಟ್ಟನ್ನು ಬರೆಸ್ಕೊಂಡು ತಿನ್ನೋದುಂಟು. ಹೀಗೆ ಒಬ್ಬಟ್ಟು ಮಾತ್ರ ವಿವಿಧ ರೀತಿಯಲ್ಲ, ಒಬ್ಬಟ್ಟಿನ ಜೊತೆಗೆ ಅದರ ಕಾಂಬಿನೇಷನ್ನು ಕೂಡ ವಿವಿಧ ರೀತಿಯಾಗಿ ಹೋಗಿದೆ. ಹಾಗೆ ಮತ್ತೊಬ್ಬರು ಸತೀಶ್ ಅವರು ಎನ್ ಎಚ್ ನಗರಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಷಣ್ಮುಖ ಅವರು ಹಳೆಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ, ರೂಪಾ ಲಕ್ಷ್ಮೀಕಾಂತ್ ಅವರು, ಯಶಸ್ವಿನಿ ತೇಜಸ್ವಿನಿ ಇವರು ಶಿರಾ ಎಂಬ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಉಮಾ ರವಿಕುಮಾರ್ ಅವರು ಕೂಡ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟು ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಕರ್ಮಡಿ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಮತ್ತೊಬ್ಬರು ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಕವನ ಕೀರ್ತನ ಕೃತಿಕಾ ಇವರು ಕೂಡ ನಮಗೆ ಸಂದೇಶವನ್ನು ಕಡೂರಿಂದ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯ ಅಂತ ಹೇಳಿ ದೇವಿ ಸಿಂಗ್ ಅವರು, ಸರೋಜ್ ಸಿಂಗ್ ಅವರು, ಅದಿತಿ ಚಾಮರಾಜಪೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಾಫ್ ಹುಸೇರಾ, ಸೈಫುಲ್ಲಾ ಸಹಬಾದ್, ಕಿರತ್ ಹುಸೇರಾ, ರೆಹಾನ್ ಶೇಖ್ ಇವರು ಕೂಡ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಕೂಡ BTM ಲೇಔಟಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೇಶ್ ಅವರು, ದೀಪ ರಿತ್ವಿಕ್ ಇವರು ಕೂಡ ಸಾರ್ವಿಕ್ ಹೆಸರುಕೋಟು ಬೇಲೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಂಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಅವರು ರವೀಂದ್ರ ಆರೋಹಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆಂಗೇರಿಯಿಂದ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರ ತಾವರೇಕೆರೆ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಶರತ್ ಪದ್ಮಜಾ ಬಿಡಿ ಇವರು ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನೀವು ಯಾವ ಹೋಳಿಗೆ ತಯಾರಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು. ನೀವು ಜೋರಾಗಿ ಆಚರಿಸಂತಾರೆ. ಹೌದು, ವರಮಹಾಲಕ್ಷ್ಮಿಯನ್ನು ನಾವು ಕೇಳ್ಕೊಂಡಿದ್ದೀವಿ, ನಮಗೂ ಅಷ್ಟು ಐಶ್ವರ್ಯ ಎಲ್ಲ ಕೊಡಮ್ಮ ಅಂತ ಹೇಳ್ತಾ ಮತ್ತೊಬ್ಬರು ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ, ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಸಾಯಿ ಪ್ರಿಯಾ, ಸವಿತಾ, ಚಿನ್ನು, ಮಿನ್ನು ಇವರೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಾಗಲಕೋಟೆಯಿಂದ ಮತ್ತೊಬ್ಬರು ವೇದಾಂತ್ ಹಿರೇಮಠ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಹಾಡುಗಳೆಲ್ಲ ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ನವೀನ್ ಅವರು ನವೀನ್ ಕಾವ್ಯ ವರ್ಡ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ

ಮತ್ತೊಬ್ಬರು ಹಾಡುಗಳೆಲ್ಲ ಸೂಪರ್ ಅಂತ ಹೇಳಿ ವೆಂಕಟೇಶ್ ಲೀಲಾ ಅವರು ಅಣಿಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಪತ್ ಲಕ್ಷ್ಮಿ ಅವರು ಕೂಡ ಮಲ್ಲೇಶ್ವರಂ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಐನುದ್ದೀನ್ ಮನಹಟ್ಟಿ, ಮುಮ್ತಾಜ್ ಮನಹಟ್ಟಿ, ರಿಯಾಜ್, ರುಬೀನಾ, ಶುಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹೊಮೇರಾ, ರಫಾತ್, ಮರಿಯಾ ಇವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಶ್ವೇತಾ ಎಸ್ ಅವರು ಕೂಡ ಸುಳಿಯಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಮೀರ್ ಶಾಹಿದ್ ಖಾನ್ ಇವರು ಕೂಡ ಸಂದೇಶವನ್ನು ಕಳಿಸಿ ತಮಗಾಗಿ ಒಂದು ಗೀತೆಯನ್ನು ಕೇಳ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಶಿವಕುಮಾರ್ ಅವರು ಕೂಡ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಹುಟ್ಟು ಮಗು ಗಂಡು ಹೆಣ್ಣು ಅಂತ ತಿಳಿಯೋಕ್ಕೆ ಒಂದೊಳ್ಳೆ ಉಪಾಯ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದೆಲ್ಲ ನಿಜ ಆಗೋದಿಲ್ಲ, ಹಾಗೆ ಸುಮ್ಮನೆ ಅಲ್ಲಿ ಅಲ್ಲಿನ ಮಾತು ಅಷ್ಟೇ. ನಮ್ಮ ಖುಷಿ ಅಂತ ಹೇಳ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಖುಷಿ ಪಡ್ತಾರೆ. ಈ ರೀತಿ ಒಂದೊಂದು ಖುಷಿ ಒಂದೊಂದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಖುಷಿ ಅದರಲ್ಲಿದೆ, ನನಗೆ ಖಂಡಿತ ಗೊತ್ತು. ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳೋದ್ರಲ್ಲಿದೆ ಅಂತ ಹೇಳ್ತಾ ನಿಮಗಾಗಿ ಒಂದು ಗೀತೆ ಪ್ರಸಾರ ಮಾಡೋಣ. 777 ಚಾರ್ಲಿ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಹರಿಶಂಕರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ನಾಗಾರ್ಜುನ್ ಶರ್ಮಾ ಅವರು. ಸಂಗೀತ ಸಂಯೋಜನೆ ನೋಬಿನ್ ಪೌಲ್.

ಸಮಯ 9:57 ಆಗಿದೆ. ಈ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಆಗಿ ಹೋಯಿತು. ನೋಡಿ, ಪ್ಲೇ ಮಾಡುವಷ್ಟರಲ್ಲಿ ಯಾವಾಗ ಟೈಮ್ ಆಯಿತು, ಯಾವಾಗ ನಾನು ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಇನ್ನೂ ತುಂಬ ಜನದ ಹಾಡು ಪ್ಲೇ ಆಗಿರಲಿಲ್ಲ. ಹೌದು, ನನಗೆ ಖಂಡಿತ ಗೊತ್ತು, ಅವರೆಲ್ಲ ಬೇಜಾರು ಮಾಡ್ಕೊಂಡಿರ್ತೀರ, ಅಯ್ಯೋ ನನ್ನ ಹಾಡು ಪ್ಲೇ ಆಗಲಿಲ್ವಲ್ಲ ಅಂತ. ಖಂಡಿತ ಬೇಜಾರು ಬೇಡವೇ ಬೇಡ, ಯಾಕಂದರೆ ನಾಳೆ ಕೂಡ ನಮ್ಮ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಿಮಗೆ ಗೊತ್ತೇ ಇರೋ ಹಾಗೆ ಖಂಡಿತ ಮೆಸೇಜ್ ಮಾಡಿ ಹಾಡನ್ನು ಪ್ರಸಾರ ಮಾಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಟ್ಯೂನಿನ್ ಆಗಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ್ವೆಲ್ತ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು.

ವಿಶ್ವವಿದ್ಯಾಲಯದ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ ನ ಸಂಪರ್ಕಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ 10:14 ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಮನವೆಲ್ಲು. ಸಮಯ ಆಗಿದೆ 10 ಅಂದ್ರೆ ಈ ಸುನಿಚಿಟಿ ಕಾರ್ಯಕ್ರಮವನ್ನ ಶುರು ಮಾಡುವಂತ ಹೊತ್ತು ನಿಮ್ಮೆಲ್ಲರಿಗೂ ವೆರಿ ವೆರಿ ವೆರಿ ಹಾರ್ಟ್ಲಿ ವೆಲ್ಕಮ್, ಹಾಗೆ ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಕೇಳುಗರೆಲ್ಲರೂ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರ ಅಂತ ನನಗೆ ಗೊತ್ತು. ಇವತ್ತು ಯಾವ ಯಾವ ಚಿತ್ರದ ಬಗ್ಗೆ ಮಾತುಕತೆ ನಡೆಯುತ್ತೆ, ಹಾಡುಗಳೆಲ್ಲ ಯಾವ್ದಿರುತ್ತೆ ಅಂತ ನಿಮಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾನು ನಿಮ್ಮ ಪ್ರಿಯಾಂಕ ನಿಮ್ಮ ಜೊತೆಯಾಗಿದ್ದೀನಿ ಈ ಹೊತ್ತಿನಲ್ಲಿ. ಏನು ಮಾತಾಡೋದು ಇವತ್ತು? ಯಾವಾಗಲೂ ನಾವು ಒಂದು ಫಿಲ್ಮಲ್ಲಿ ನಾಯಕ ನಟ ಅಂತ ನೋಡೇ ನೋಡ್ತೀವಿ, ಆದರೆ ಈ ನಾಯಕ ನಟನೊಂದಿಗೆ ಒಂದು ಒಂದು ಪಾತ್ರ ಇರುತ್ತೆ, ಅದು ಅವನ ಜೊತೆಗಾರ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಒಂದು ಕಾಮಿಡಿ ಪಾತ್ರ ಆಗಿರ್ಬೋದು, ಯಾವ ಪಿಕರೂ ಆಗಿರ್ಬೋದು. ಈ ರೀತಿ ಇಬ್ಬರ ಜೊತೆಗಿನ ಕಾಂಬಿನೇಷನ್ ಸಿನಿಮಾಗಳಿದೆಯಲ್ಲ, ಅದು ಹಿಟ್ ಕೊಡೋದಂತೂ ಗ್ಯಾರಂಟಿ. ಈ ಥರ ಕಾಂಬಿನೇಷನ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟಿದೆ. ಆದರೆ ಒಂದು ಹಿಟ್ ಜೋಡಿ ಅಂದರೆ ಯಾವುದು ಈ ಹಿಟ್ ಜೋಡಿ? ಖಂಡಿತ ಅದು ನಮ್ಮ ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಅವರ ಜೋಡಿ. ಈ ಜೋಡಿಯಲ್ಲಿ ಬಂದಂತಹ ಚಿತ್ರಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದು, ಹಾಡಾಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಚಿತ್ರೀಕರಣ ಆಗಿರ್ಬೋದು, ಅಥವಾ ಕತೆ ಆಗಿರ್ಬೋದು, ಯಾವುದರಲ್ಲೂ ಬೆರಡು ಮಾಡಿಸೋ ಹಾಗಿರಲಿಲ್ಲ. ಅಂದರೆ ಎಲ್ಲಾನು ಅತ್ಯದ್ಭುತ ಚಿತ್ರಗಳು, ತುಂಬಾ ಸೊಗಸಾದ ಚಿತ್ರಗಳು. ಈ ಚಿತ್ರಗಳ ಕುರಿತು ಮಾತಾಡ್ತಾ ಸಾಗೋಣ ಇಂದಿನ ಸುನಿಚಿಟಿ ಕಾರ್ಯಕ್ರಮದಲ್ಲಿ. ಹಾಗೆ ಇಂತಹದ್ದೇ ಹಾಡು ಕೂಡ ಕೇಳ್ತಾ ಹೋಗೋಣ. ನಾನು ಕೇಳ್ತಾ ರೀ ನಾನು ನಿಮ್ಮ ಅಜ್ಜೆ ಪ್ರಿಯಾಂಕಾ ಕೇಳ್ತಾ ರೀ, ಇದು ನಿಮ್ಮ ಕನ್ನಡ ಕಮನಬೆಲ್ಲು. ಸುನಿಚಿಟಿಯಲ್ಲಿ ಖಂಡಿತ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡೋಣ, ಕೇಳ್ತಾ ರೀ, ಟ್ಯೂನ್ ಮಾಡ್ತಾ ಇರಿ ಅಂತ ಹೇಳ್ತಾ ಕಳ್ಳಾಕುಳ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಆಗಿ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಸಮಯ ಆಗಿದೆ 10:10. ನೀವು ಕೇಳ್ತಾ ಇದ್ದೀರಾ ಇದು ಸಿನಿ ಚಿಟ್ಟೆ ಕಾರ್ಯಕ್ರಮ. ದ್ವಾರಕೀಶ್ ಹಾಗೆ ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ ಇರುವಂತಹ ಸಿನಿಮಾಗಳ ಕುರಿತು ಮಾತಾಡೋಣ ಅಂತ ಹೇಳ್ತಾ ಇದ್ದೆ. ಅವರ ಸಿನಿಮಾ ಅಂತ ಮಾತಾಡೋದಾದ್ರೆ 1975 ಬಿಡುಗಡೆ ಆದಂತಹ KSR ದಾಸ್ ಅವರ ನಿರ್ದೇಶನದ ಹಿಟ್ ಚಿತ್ರ ಅಂದರೆ ಕಳ್ಳಾಕುಳ್ಳ. ಮಹೇಶ್ ಪಾತ್ರಧಾರಿಯಾಗಿ ನಮ್ಮ ನೆಚ್ಚಿನ ವಿಷ್ಣುವರ್ಧನ್ ಅವರು, ಹಾಗೆ ಕುಳ್ಳ ರಮೇಶ್ ಪಾತ್ರಧಾರಿಯಾಗಿ ದ್ವಾರಕೀಶ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಲೀಲಾವತಿ ಆಗಿರ್ಬೋದು, ವಜ್ರಮುನಿ, ತೂಗು ದೀಪ ಶ್ರೀನಿವಾಸ್, ಟೈಗರ್ ಪ್ರಭಾಕರ್, ಹೀಗೆ ಸಾಕಷ್ಟು ದೊಡ್ಡ ತಾರಾ ಬೆಳಗವನ್ನು ಹೊಂದಿದ್ದಂತಹ ಚಿತ್ರ ಕಳ್ಳಾಕುಳ್ಳ. ಸೂಪರ್ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು. ಇವರ ಇಬ್ಬರ ಕಾಂಬಿನೇಷನ್ ಹಿಟ್ ಆಗ್ತಾ ಹೋಗುತ್ತೆ ಈ ಚಿತ್ರದ ಪ್ರಾರಂಭದಿಂದ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋಲ್ಲ. ಅಷ್ಟೇ ಅಲ್ಲದೆ ಈ ಚಿತ್ರದ ಸಕ್ಸಸ್ನ ನಂತರ ಹಿಂದಿಯಲ್ಲಿ ಕೂಡ ಈ ಚಿತ್ರ ಬರುತ್ತೆ, ಹಾಗೆ ತೆಲುಗು ಮಲಯಾಳಂನಲ್ಲೂ ಕೂಡ ಈ ಚಿತ್ರ ಬಿಡುಗಡೆ ಆಗುತ್ತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಅಂತೂ ಕೇಳೋದೇ ಬೇಡ, ಎಷ್ಟು ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುವಂಥ ಗೀತೆಗಳು. ನಾವು ಆಗಲೇ ಈ ಚಿತ್ರದ ಗೀತೆಯನ್ನು ಕೇಳಿದ್ವಿ, ಅಮ್ಮ ಎಂದರೆ ಏನೋ ಹರುಷವು, ಎಷ್ಟು ಸೊಗಸಾಗಿದೆ ನೋಡಿ ಗೀತೆ. ಅದರಲ್ಲೂ PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆ ಅಂತೂ ಕೇಳೋದೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಸಾಹಿತ್ಯನೂ ಅಷ್ಟೇ ತುಂಬ ಅದ್ಭುತವಾಗಿದೆ, ಸಂಗೀತನೂ ಅಷ್ಟೇ ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು. ಇವರ ಚಿತ್ರದ ಕುರಿತು ಮತ್ತಷ್ಟು ಮಾತಾಡೋಣ, ಹಾಗೆ ಹಾಡುಗಳನ್ನು ಕೇಳ್ತಾ ಹೋಗೋಣ. ನಿಮಗೂ ಯಾವುದಾದ್ರೂ ಇವರಿಬ್ಬರ ಕಾಂಬಿನೇಷನ್ ಚಿತ್ರ ತುಂಬಾ ಇಷ್ಟ ಆಗಿತ್ತು, ಅಥವಾ ಯಾವುದಾದ್ರೂ ಸೀನ್ ನೋಡಿ ಆ ಸೀನಲ್ಲಂತೂ ಇವರಿಬ್ಬರು ಸಖತ್ ಆಕ್ಟಿಂಗ್ ಮಾಡಿದ್ರು ಅಂತ ಅನ್ಸಿದ್ರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9480901013. 9480901013. ಮತ್ತೊಂದು ಸೊಗಸಾದ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಿಂಗಾಪುರ್ ರಾಜಕುಳ್ಳ ಈ ಚಿತ್ರದ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ GUDAYASHANKAR ಅವರು, ಹಾಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it as a
0: ಹಗಲು ಇರುಳು.

ಎಷ್ಟು ಸೊಗಸಾಗಿತ್ತಲ್ಲ ಹಾಡು. ಎಸ್ ಪಿ ಬಿ ಹಾಗೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಈ ಹಾಡನ್ನ ಕೇಳಿದ್ವಿ. ಸಿಂಗಾಪುರ್ನಲ್ಲಿ ರಾಜಕುಳ ಚಿತ್ರದಿಂದ ಮೂಡಿ ಬಂದಂತಹ ಗೀತೆ ಇದು. ಏನು ಅದ್ಭುತವಾಗಿದೆ ಗೀತೆ ಅಂದರೆ ಮತ್ತೆ ಕೇಳ್ತಾ ಇರಬೇಕು. ಲೈಫ್ ಇಸ್ ಅ ಗೇಮ್, ವಾವ್, ಪ್ಲೇ ಇಟ್ ಐಸ್ ಎ, ಎಷ್ಟು ಚೆನ್ನಾಗಿದೆ ಗೀತೆ. ಹಾಗೆ ಇವರ ಅಭಿನಯ ಕೂಡ ಅಷ್ಟೇ. ಇವರೇ ಹಾಡ್ತಿದ್ದಾರೇನೋ, ನಿಜವಾಗ್ಲೂ ಅಲ್ಲಿ ಆ ಸಂದರ್ಭ ನಡೀತಿದೆಯೇನೋ ಅನ್ನೋಷ್ಟು ಅದ್ಭುತವಾಗಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಸಿಂಗಾಪುರ್ನಲ್ಲಿ ರಾಜಕುಳ ಅಂತೂ ಒಂದು ದೊಡ್ಡ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕಾಲದಲ್ಲಿ ಅದ್ಭುತವಾಗಿ ಚಿತ್ರೀಕರಣಗಳು

ಅನ್ನೋದಂತಹ ಚಿತ್ರ ಅದು. ಆಗ್ಲೇನೆ ಅವರು ಔಟ್ ಆಫ್ ದ ಕಂಟ್ರಿ ಅಂದರೆ ನಮ್ಮ ದೇಶನ ಬಿಟ್ಟು ಬೇರೆ ಕಡೆ ಹೋಗಿ ನಮಗೆ ಚಿತ್ರವನ್ನು ತೆಗೆದು ಚಿತ್ರೀಕರಣವನ್ನು ಮಾಡಿದಂತಹ ಚಿತ್ರ ಅಂದರೆ ಅದು ಸಿಂಗಾಪುರ್ನಲ್ಲಿ ರಾಜಾಕುಳ. ಈ ಚಿತ್ರವನ್ನು ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಇಬ್ಬರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಮುದ್ದಾಗಿದೆ. ಬೇರೆ ಬೇರೆ ಹೊಸ ಪರಿಚಯಗಳು ಕೂಡ ಈ ಚಿತ್ರದಲ್ಲಿ ಇದೆ. ಹಾಗೆ ಬೇರೆ ದೇಶವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಎಷ್ಟು ಸೊಗಸಾಗಿದೆ ಅಂದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುವಂತಹ ಚಿತ್ರ ಇದು. ಅದು ಸಿಂಗಾಪುರ್ನಲ್ಲಿ ರಾಜಾಕುಳ. ನಿಮಗೂ ಯಾವುದಾದ್ರೂ ಇವರ ಇಬ್ಬರ ಹಿಟ್ ಚಿತ್ರಗಳು ನೆನಪಾಗ್ತಿದೆಯಾ ಖಂಡಿತ ನಮಗೆ ಸಂದೇಶವನ್ನು ಕಳಿಸಿ. ಹಾಗೆ ಯಾವುದಾದ್ರೂ ಇವರಿಬ್ಬರ ಹಾಡು ಕೇಳಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಹೇಳಿ ಖಂಡಿತ ಪ್ಲೇ ಮಾಡೋಣ ಅಂತ ಹೇಳ್ತಾ ಕೇಳ್ತಾ ರೀ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವಿಲ್ಲು. ರಾಯರು ಬಂದರು ಮಾವನ ಮನೆಗೆ ಈ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಚಿತ್ರ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜೆ ಗೋಪಾಲ್, ಹಾಗೆ ಸಂಗೀತ ಸಂಯೋಜನೆ ರಾಜ್ ಕೋಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:27, ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದ್ವಾರಕೀಶ್ ಹಾಗೆ ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ ಇರುವಂತಹ ಚಿತ್ರಗಳ ಕುರಿತು ಮಾತಾಡ್ತಾ ಇದ್ವಿ. ಇಂತಹ ಚಿತ್ರಗಳ ಕುರಿತು ಮಾತಾಡೋದಾದರೆ 1977 ತೆರೆಗಂಟಂತಹ ಕಿಟ್ಟು ಪುಟ್ಟು ಸಿನಿಮಾ, ಇದಂತೂ ಸೂಪರ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು. ಇವರಿಬ್ಬರ ಕಾಂಬಿನೇಷನ್ನ ದ್ವಿಪಾತ್ರದಲ್ಲಿ, ಅಂದರೆ ದ್ವಾರಕೀಶ್ ಅವರು ಮಾತ್ರ, ವಿಷ್ಣುವರ್ಧನ್ ಅವರಲ್ಲ, ದ್ವಾರಕೀಶ್ ಅವರು ಮಾತ್ರ ದ್ವಿಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಪುಟ್ಟು ಹಾಗೆ ಕುಟ್ಟಿ ಹಾಗೆ ಎರಡು ವಿಭಿನ್ನ ಪಾತ್ರಗಳಲ್ಲಿ ಇವರು ನಟಿಸಿದ್ದಾರೆ. ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಅವರು ಅಣ್ಣ ತಮ್ಮ ಡಿಟೆಕ್ಟಿವ್ ಆಗಬೇಕು ಅಂತ ಅಂದ್ಕೊಂಡು ಆ ಆಸೆನ ಹಿಂಬಾಲಿಸಿಕೊಂಡು ಹೋದಾಗ ಏನಾಗುತ್ತೆ ಅನ್ನೋದೇ ಈ ಚಿತ್ರದ ಕಂಟೆಂಟ್. ತುಂಬಾ ಅದ್ಭುತವಾಗಿ ಮೂಡಿಬಂತಹ ಚಿತ್ರ ಇದು. ಲೋಕನಾಥ್ ಆಗಿರ್ಬೋದು, ಲೀಲಾವತಿ ಆಗಿರ್ಬೋದು, ಹಾಗೆ ಮಂಜುಳಾ, ವೈಶಾಲಿ ಇವರೆಲ್ಲರೂ ತುಂಬಾ ಅದ್ಭುತವಾಗಿ ನಮ್ಮನ್ನೆಲ್ಲ ಮನೋರಂಜನೆ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿತ್ತದ ಕುರಿತು ಮಾತಾಡೋಣ. ಹಾಗೆ ಕೆಲವು ಸಂದೇಶಗಳು ಬಂದಿದೆ, ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಸಾಕಷ್ಟು ಸಂದೇಶಗಳು ಬಂದಿದೆ. ನಮ್ಮ ಇವರಿಬ್ಬರ ಕಾಂಬಿನೇಷನ್ ಇರುವಂತಹ ಚಿತ್ರ ನಮಗೆ ತುಂಬ ಇಷ್ಟ ಅಂತ ಎಲ್ಲರೂ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ರವಿಚಂದ್ರನ್ ಶಿವಕುಮಾರ್ ಇವರು ಹೇಳ್ತಾ ಇದ್ದಾರೆ, ರಾಜ್ಕುಮಾರ್ ಹಾಗೆ ಶ್ರೀನಿವಾಸ್ ಮೂರ್ತಿ ಇವ್ರ ಕಾಂಬಿನೇಷನ್ ಇರುವಂತಹ ಚಿತ್ರ ಕೂಡ ನನಗಿಷ್ಟ ಅಂತ. ಹೌದು, ಅವರಿಬ್ಬರ ಕಾಂಬಿನೇಷನ್ ಇರುವಂತಹ ಚಿತ್ರ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿದೆ. ಅದು ಒಂದು ಕೈಂಡ್ ಆಫ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಿಟ್ ಕಾಂಬಿನೇಷನ್ಗಳಲ್ಲಿ. ಹಾಗೆ ಪ್ರಭಾಕರ್ ಶಂಕರ್ ನಾಗ್ ಇವರ ಕಾಂಬಿನೇಷನ್ ಇರುವ ಚಿತ್ರಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಜಯಣ್ಣ ಅವರು ಅರಸೀಕೆರೆಯಿಂದ ನಮಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಲೀಲಾ ಅಣಿಗೇರಿಯವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕಿಟ್ಟು ಪುಟ್ಟು ಸಾಂಗ್ಸ್ ಅಂದರೆ ಇಷ್ಟ, ಆ ಫಿಲ್ಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಮಖಂಡಿಯಿಂದ ನಮಗೆ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಟಿಫಿನ್ ಆಯಿತು ನಮ್ಮದು, ನಿಮ್ಮದು ಟಿಫಿನ್ ಆಯ್ತಾ ಅಂತ ಹೇಳ್ತಾ ವಿಶ್ವ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನಗೆ ಕಿಟ್ಟು ಪುಟ್ಟು ಚಿತ್ರ ತುಂಬ ಇಷ್ಟ, ಹಾಗೆ ಆಪ್ತ ಮಿತ್ರ ಕೂಡ ತುಂಬಾ ಇಷ್ಟ ಅಂತ ಹೇಳಿ ಸತೀಶ್ ಗೌಡ್ರು ಅರ್ಕಿಲ್ಗೂಡ್ನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮೇಡಮ್ ನನಗೆ ರಾಯರು ಬಂದರು ಮಾವನ ಮನೆಗೆ ಈ ಚಿತ್ರ ತುಂಬ ಇಷ್ಟ ಅಂತ ಹೇಳಿ ನವೀನ್ ಕಾವ್ಯ ಅವರು ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ

ನಿಮಗೆ ಇಷ್ಟವಾಗಿರೋ ಚಿತ್ರದ ಗೀತೆ ಮೂಡಿ ಬಂದಿದೆ, ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಹಾಗೆ ನೆಚ್ಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಅವರು ಕೂಡ ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಷ್ಣುವರ್ಧನ್ ಬಾಕೀಶ್ ಜೋಡಿ ಹಾಡುಗಳು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಶ್ವೇತಾ ಎಸ್ ಅವರು ಸುಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರಿಂದ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ, ಸಿಂಗಾಪುರ್ನಲ್ಲಿ ರಾಜಕುಳ ಈ ಹಾಡಂತೂ ತುಂಬ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕನ್ನಡ ಕಾಮನಬಿಲ್ಲು ಆಕಾಶವಾಣಿಗೆ ನಮ್ಮ ಶುಭೋದಯ ಅಂತ ಹೇಳಿ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿ ವಿಷ್ಣುವರ್ಧನ್ ಅವರ ಹಾಡ್ ಪ್ಲೇ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಈ ಹಾಡು ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಿಲಾಡಿ ಚಿತ್ರದ ಹಾಡು ಇದು, ಐ ಥಿಂಕ್ ಆ ಚಿತ್ರನೂ ಅಷ್ಟೇ ತುಂಬಾ ಅದ್ಭುತವಾಗಿದೆ. ಆ ಚಿತ್ರದ ಬಗ್ಗೆ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಮತ್ತೊಂದು ಹಾಡಿನ ನಂತರ ಅಂತ ಹೇಳ್ಬೋದು. ನಿಮಗಾಗಿ ಒಂದು ಹಾಡು ಬರ್ತಾ ಇದೆ, ಸಸಿ ತಂದ ಸೌಭಾಗ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಜಾನಕಿ ಅವರ ಧ್ವನಿಯಲ್ಲಿ ಈ ಹಾಡಿದೆ. ಹಾಗೆ ಸಾಹಿತ್ಯವನ್ನು ನೀಡುತ್ತಾರೆ ಜಿ ಉದಯಶಂಕರ್ ಅವರು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:41 29 ಸೆಕೆಂಡ್ ಆಗಿದೆ. ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕವನಬೆಲ್ಲು. ಕಿಲಾಡಿ ಚಿತ್ರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. 1994 ತೆರೆಕಂಡಂತಹ ಚಿತ್ರ ಇದು. ವಿಷ್ಣುವರ್ಧನ್ ಹಾಗೆ ದ್ವಾರ್ಕಿಶ್ ಇಬ್ಬರು ಕೂಡ ದ್ವಿಪಾತ್ರದಲ್ಲಿ ನಟಿಸಿದಂತಹ ಚಿತ್ರ ಅಂದರೆ ಕಿಲಾಡಿಗಳು. ಡಬಲ್ ಆ್ಯಕ್ಟಿಂಗ್ ಅಂದರೆ ಏನು ತಮಾಷೆ ಅಲ್ಲ, ಯಾಕಂದರೆ ಎರಡೂ ಆ್ಯಕ್ಟಿಂಗ್ನ ಒಬ್ಬರೇ ಮಾಡಬೇಕು ಅಂದರೆ ತಮಾಷೆ ವಿಷಯನೇ ಅಲ್ಲ. ಯಾಕಂದರೆ ನಾವು ಒಂದೇ ಥರ ಇರೋಕ್ಕೆ ಸಾಧ್ಯ? ಒಂದೇ ಟೈಮಲ್ಲಿ ಒಂದು ಥರ ಆ್ಯಕ್ಟಿಂಗ್ ಮಾಡಿ ಮತ್ತೊಂದು ಥರ ಸ್ವಿಚ್ ಆಗಿ ಆ್ಯಕ್ಟಿಂಗ್ ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ ಇದು. ಹಾಗೆ ಇದರಲ್ಲಿ ಈ ಸಿನಿಮಾದಲ್ಲಿ ಏನಂದರೆ ಒಂದು ಮುಗ್ಧತೆಯನ್ನು ಹೊಂದಿರುವಂಥ ಪಾತ್ರ, ಇನ್ನೊಂದು ಕಿಲಾಡಿ ಪಾತ್ರ. ಸೊ ಎರಡೂ ಪಾತ್ರವನ್ನು ತುಂಬಾ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ನಡೆಸಿದ್ದಾರೆ ದ್ವಾರ್ಕೀಶ್ ಹಾಗೆ ವಿಷ್ಣುವರ್ಧನ್ ಇಬ್ಬರು ಕೂಡ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಷ್ಟೇ ಅಲ್ಲದೆ ಇವರ ಜೊತೆಗೆ ಅವಿನಾಶ್ ಅವರಾಗಿರ್ಬೋದು, ರೇಖಾ ಅವರಾಗಿರ್ಬೋದು, ಪಾಟೀಲ್ ಅವರು, ಸತ್ಯಜಿತ್ ಅವರು, ಸಿಹಿ ಕಹಿ ಚಂದ್ರು ಅವರು, ಇನ್ನೂ ಸಾಕಷ್ಟು ಹೊಸ ಪರಿಚಯಗಳು, ಎಲ್ಲರೂ ಕೂಡ ಚಿತ್ರವನ್ನು ಒಂದು ಉತ್ತಮ ಏಳಿಗೆಯತ್ತ ಕರ್ಕೊಂಡು ಹೋಗುತ್ತೆ ಅಂದರೆ ಅದು ಖಂಡಿತ ತಪ್ಪಲ್ಲ. ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡ್ತಾನೇ ಇರಬೇಕು. ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ. ಜೊತೆಗೆ ಅಂತ ಹೇಳ್ತಾ SPP ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ಬರ್ತಾ ಇದೆ. ಸದಾ ಟ್ಯೂನಿನ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವೆಲ್ಲವೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇವರ ಇಬ್ಬರ ಕಾಂಬಿನೇಷನ್ ಅಂತ ಇರುವ ಪಿಕ್ಚರ್ಗಳನ್ನ ನೋಡ್ತಾ ಹೋದರೆ ಇಷ್ಟೇ ಇಲ್ಲ, ಇನ್ನೂ ಸಾಕಷ್ಟಿದೆ. ಅದರಲ್ಲಿ ಮತ್ತೊಂದು ಎಲ್ಲರಿಗೂ ಮೆಚ್ಚುಗೆ ಆದಂಥ ಚಿತ್ರ ಅಂದರೆ ಅದು ಆಪ್ತಮಿತ್ರ. ಇದರಲ್ಲಿ ಇವರು ಜೊತೆಗೆ ನಟಿಸಿರುವಂಥ ಸೀನ್ಸ್ಗಳು, ಅದರಲ್ಲೂ ಒಂದೊಂದು ಏನಯ್ಯ ಇವತ್ತು ಇವನು ಮಲ್ಗೋದಿಲ್ಲ ಅಂತ ಹೇಳೋದಂತೂ ಇನ್ನೂ ಕಣ್ಣು ಕಟ್ಟದಾಗಿದೆ. ಅಷ್ಟು ಸೊಗಸಾಗಿ ನಟನೆಯನ್ನು ಮಾಡಿದ್ದಾರೆ ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಅವರು. ಅವರ ಚಿತ್ರಗಳು ಇದು ನಾನು ಹೇಳಿದ್ದು ಒಂದು 4-5 ಇರ್ಬೋದು, ಆದರೆ ಇಷ್ಟದ್ರಲ್ಲಿ ಒಟ್ಟಿಗೆ ನಟಿಸಿದ್ರೆ ಅಂದರೆ ಲೆಕ್ಕ ಹಾಕೋದು ಮೋಸ್ಟ್ಲಿ ಟೈಮ್ ತಗೋತಾ ಹೋಗುತ್ತೆ ಅನಿಸುತ್ತೆ. ಪ್ರಚಂಡ ಕುಳ್ಳ ಆಗಿರ್ಬೋದು, ರಾಯರು ಬಂದರು ಮಾವನ ಮನೆಗೆ, ಮನೆ ಮನೆ ಕತೆ, ಸೊಸೆ ತಂದ ಸೌಭಾಗ್ಯ, ಗಲಾಟೆ ಸಂಸಾರ, ವಂಶ ಜ್ಯೋತಿ, ವಸಂತಲಕ್ಷ್ಮಿ, ಹೀಗೆ ಸಾಕಷ್ಟದ್ರಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಆದರೆ ಕೆಲವೊಂದು ಪಿಕ್ಚರ್ಗಳಲ್ಲಿ ಒಂದು ಆದಷ್ಟು ಹಿಟ್ ಫಿಲ್ಮ್ ಆಗಿಲ್ಲದೆ ಇರ್ಬೋದು, ಆದರೆ ಇದು ಹಿಟ್ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ದ್ವಾರಕೀಶ್ ಅವರು ಕಡಿಮೆ ಸ್ಕ್ರೀನ್ ಟೈಮ್ ತೊಗೊಂಡಿರ್ಬೋದು, ವಿಷ್ಣುವರ್ಧನ್ ಅವರು ಜಾಸ್ತಿ ಸ್ಕ್ರೀನ್ ಟೈಮ್ ತೊಗೊಂಡಿರ್ಬೋದು. ಆದರೆ ನಾನು ಹೇಳಿದಂಥ ಚಿತ್ರಗಳಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ನಟಿಸಿ ಎಲ್ಲರನ್ನ ಮನರಂಜಿಸಿದ್ದಾರೆ. ಎಲ್ಲರಿಗೂ ಬಹುಶಃ ಈ ಚಿತ್ರಗಳೆಲ್ಲವೂ ಇನ್ನೂ ಹಾಗೇ ಇದೆ ಎಲ್ಲರ ಮನಸ್ಸಲ್ಲಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಲ್ವಾ? ಹಾಗೆ ಹಾಡುಗಳು ಅಷ್ಟೇ, ಒಂದೊಂದು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುವಂಥ ಹಾಡುಗಳು. ಅಂಥದ್ದೇ ಮತ್ತೊಂದು ಗೀತೆ ಅಂಜಲಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬೆಲ್ಲು.

ಸಮಯವಾಗಿದೆ 10:56 ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಇದಾಗಿತ್ತು ಇಂದಿನ ಕಾರ್ಯಕ್ರಮ. ಹಾಡುಗಳು ಎಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ದ್ವಾರಕೀಶ್ ಅವರು ಹಾಗೂ ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ ಇರುವಂತಹ ಚಿತ್ರಗಳ ಬಗ್ಗೆ ಇವತ್ತು ನಾವು ಮಾತಾಡಿದ್ವಿ. ಹಾಡುಗಳೆಲ್ಲವೂ ತುಂಬಾ ಸೊಗಸಾಗಿತ್ತು. ಎಲ್ಲರ ಸಂದೇಶ ಕೂಡ ನನ್ನನ್ನು ಬಂದು ತಲುಪಿದೆ. ಕೆಲವೊಂದು ಸಂದೇಶಗಳನ್ನು ನೋಡೋದಾದರೆ ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೆ ಮಧುಮತಿ ಕರ್ಮಡಿಯವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಜೋಡಿ ನಟರಾದ ದ್ವಾರಕೀಶ್ ಹಾಗೆ ವಿಷ್ಣುವರ್ಧನ್ ಅವರ ಮಾಹಿತಿ ನಮಗೆ ಇಷ್ಟವಾದ್ದು, ಹಾಗೆ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ದ್ವಾರಕೀಶ್ ಅವರ ಬಗ್ಗೆ ಒಂದು ಮಾತು ಹೇಳೋದಾದರೆ, ಅವರು ಜೀವನದ ಕೊನೆ ಕ್ಷಣದಲ್ಲಿ ಆರ್ಥಿಕ ಸಂಕಟದಲ್ಲಿ ಇರಬೇಕಾದ್ರೆ ಎಲ್ಲರೂ ಅಂದರೆ ಅವರ ಸ್ನೇಹಿತರಾದ ವಿಷ್ಣುವರ್ಧನ್ ಅವರು ಅವರಿಗೆ ತುಂಬಾ ಸಹಾಯ ಮಾಡಿದ್ರು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು, ಹೌದು ಫ್ರೆಂಡ್ಶಿಪ್ ಅಂದ್ರೇ ಹಾಗೆ ಅಲ್ವಾ, ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗೋದು ಅಂದ್ರೇ ನಿಜವಾದ ಸ್ನೇಹ ಅಂತ ಹೇಳ್ತಾ ಯಶಸ್ವಿನಿ ಅವರು ಕೂಡ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿ ಹಾಡುಗಳೆಲ್ಲವೂ ನಮಗೆ ಇಷ್ಟ ಆಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ, ಮನುಷ್ಯರು ದೇವರು ಈ ಹಾಡಂತೂ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಎಲ್ಲ ತಮ್ಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಹಾಡುಗಳೆಲ್ಲ ಅಷ್ಟೇ ಅದ್ಭುತವಾಗಿದೆ ಅಂತ ಹೇಳಿ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಶುಭೋದಯ ಮೇಡಮ್, ನಮಗೆ ಸಿಂಗಪೂರ್ನಲ್ಲಿ ರಾಜಾಕುಳ್ಳ ಹಾಗೆ ಕಿಲಾಡಿಗಳು ಕಿಟ್ಟು ಪುಟ್ಟು ಈ ಚಿತ್ರ ಎಲ್ಲ ತುಂಬ ಇಷ್ಟ, ಆದರೆ ಹಾಡುಗಳು ಅಷ್ಟೇ ತುಂಬಾ ಅದ್ಭುತವಾಗಿದೆ. ನಾನಾಗಲೇ ಹೇಳಿದ ಹಾಗೆ ರಾಜ ನಾಗೇಂದ್ರ ಅವರ ಸಂಗೀತ ಆಗಿರ್ಬೋದು, ಜಿ ಉದಯಶಂಕರ್ ಅವರ ಸಾಹಿತ್ಯ ಆಗಿರ್ಬೋದು, ಹಾಡುಗಳಿರುವ ಎಲ್ಲನೂ ತುಂಬಾ ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು. ಸುಧಾ ಬೂದಿಹಾಳ್ ಅವರು ನಮಗೆ ಈ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಹೆಬ್ಬಾಳ್ದಿಂದ ರಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಿಂಗಾಪುರ್ನಲ್ಲಿ ರಾಜಕುಳ ಈ ಚಿತ್ರ ಅಂತೂ ನಮಗೆ ತುಂಬ ಇಷ್ಟ ಅಂತ ಹೇಳಿ ನಮನ ಗಣೇಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮ. ಕಾರ್ಯಕ್ರಮ ಹಾಡುಗಳು ಎಲ್ಲವೂ ನಿಮಗೆ ಇಷ್ಟ ಆಗಿದ್ದ ಭಾವಿಸ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಂದಿಗೆ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸ್ಟುಡಿಯೋದಿಂದ ಹೊರಡೋ ಟೈಮ್ ಆಗಿದೆ. ಎಲ್ಲರಿಗೂ, ನಮ್ಮ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ, ಹ್ಯಾವ್ ಎ ನೈಸ್ ವೀಕೆಂಡ್ ಅಂತ ಹೇಳ್ತಾ ನಾನು ಸದಾ ಟ್ಯೂನ್ ಮಾಡ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನವೆಲ್ಲೋ.

ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ

ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಎಸ್, ಸಮಯ 11:05. ಎಲ್ಲರಿಗೂ ಕೂಡ ನಮಸ್ಕಾರ, ಗುಡ್ ಮಾರ್ನಿಂಗ್. ಶನಿವಾರದ ಒಂದು ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥ ಸಮಯ ಇದು. ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ಮತ್ತಷ್ಟು ಮನಸ್ಸಿಗೆ ಖುಷಿ ಕೊಡುವಂಥ ಹಾಡುಗಳನ್ನು ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಪ್ಕಿ ಬಸಂತ್ ಕಾರ್ಯಕ್ರಮ ಇದು. ಹಿಂದಿ ಚಿತ್ರಗೀತೆಗಳನ್ನು ಕೇಳಿಸುವಂತಹ ಕಾರ್ಯಕ್ರಮ. ಈಗಾಗಲೇ ಸಾಕಷ್ಟು ಸಂದೇಶಗಳು ಬಂದಿದೆ ನಮಗೆ, ಈ ಹಾಡು ಬೇಕು, ಆ ಹಾಡು ಬೇಕು ಅಂಥೇಳಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡುವಂತಹ ಸಮಯ ಇದು. ಶುಭೋದಯ ಅಂತ ಹೇಳ್ತಾ ವಿಲಿಯಂ ಪಲ್ಲಡ್ಕ ಅವರು ಪುತ್ತೂರಿನಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಸಪ್ರೇಮ್ ನಮಸ್ಕಾರ್ ಅಂಥೇಳಿ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ನಂಬರ್ ಎಂಡಾಗುತ್ತೆ 8149 ಈ ಸಂಖ್ಯೆಯಿಂದ. ಹೀರಾಮಣಿ ವರ್ಮಾ, ಪಾರಸ್ಮಣಿ ವರ್ಮಾ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೋಸ್ಕರ, ನಿಮ್ಮ ರಿಕ್ವೆಸ್ಟ್ಗೋಸ್ಕರ. ಯಾಕೆಂದರೆ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳಿಸ್ಕೊಳ್ತಿರ್ತೀರಾ, ಕೇಳಿಸ್ಕೊಂಡು ನಮಗೂ ಹಾಡು ಬೇಕು ಪ್ರಸಾರ ಮಾಡಿ ಅಂಥೇಳಿ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ತೀರಾ. ಎಲ್ಲ ಸ್ಪಂದನೆಗೆ ಧನ್ಯವಾದಗಳು. ಈಗಷ್ಟೇ ನೀವು ಹಾಡನ್ನು ಕೇಳಿದ್ರಿ, ರಫಿ ಮತ್ತು ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಭರೋಸಾ ಚಿತ್ರದ ಹಾಡಾಗಿತ್ತು. ಮುಂದಿನ ಗೀತೆ ನೀವು ರಿಕ್ವೆಸ್ಟ್ ಮಾಡಿಕೊಂಡಿರುವಂಥ ಹಾಡುಗಳಲ್ಲಿ ಒಂದು, ಲೋಫರ್ ಚಿತ್ರದ ಹಾಡು ಇದು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ.

11:12 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಆಪ್ಕೆ ಪಸಂದ್ ಕಾರ್ಯಕ್ರಮ ಇದು. ನಮ್ಮಿಷ್ಟದ ಹಿಂದಿ ಹಾಡು ಪ್ರಸಾರ ಆಗ್ಲಿ ಅಂತ ಹೇಳಿ ಮತ್ತಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡೋಣ. ಎನ್ಆರ್ ಪ್ರಸಾದ್, ಅಖಿಲ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಸಂದೇಶ ಬಂದಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನನ್ನ ಇಷ್ಟದ ಹಾಡು ಪ್ರಸಾರ ಆದರೆ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರು, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ತುಂಬಾ ಸೊಗಸಾದಂತಹ ಹಾಡುಗಳು ಮೂಡಿ ಬರ್ತಾ ಇದೆ ಆಪ್ಕಿ ಪಸಂದ್ನಲ್ಲಿ, ನಂಗೂ ಇಷ್ಟವಾಗಿರುವಂತಹ ಒಂದು ಹಾಡನ್ನ ಕೇಳಿಸ್ತೀರಾ ಅಂತ ಕೇಳಿದ್ದಾರೆ. ಹಾಗೆ ಚಿದಾನಂದ ಟಿಬಿ ಸರ್ಕಲ್ ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಾರು, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ದಂತೂ ಯಾವ ಬೇಡಿಕೆಯೂ ಇಲ್ಲಪ್ಪ, ನೀವು ಹಾಕಿರುವಂತಹ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡೋದಷ್ಟೇ ನನ್ನ ಕೆಲಸ ಅಂತ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಗುಡ್ ಮಾರ್ನಿಂಗ್, ಟಿಫನ್ ಆಯ್ತಾ ಅಂತ ಇದ್ದಾರೆ. ಸತೀಶ್ ಕುಮಾರ್, ಖಂಡಿತ ನನ್ನ ಟಿಫನ್ ಆಯ್ತು, ನಿಮ್ಮ ತಿಂಡಿ ಕೂಡ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಒಂದು ಹಾಡನ್ನ ಇಷ್ಟಪಟ್ಟಿದ್ದೀರಾ ಮೇಡಮ್. ನಮನ ಗಣೇಶ್, ಕಾರ್ಕಳ ಭಜಗೋಳಿಯಿಂದ ನಾನು ಸಂದೇಶ ಕಳಿಸ್ತಾ ಇರುವಂಥದ್ದು. ಜೋರಾದ ಮಳೆ ಮೇಡಮ್ ನಮ್ಮಲ್ಲಿ, ಹಾಡು ಪ್ರಸಾರ ಮಾಡಿ ಅಂತ ಇದ್ದಾರೆ. ಖಂಡಿತ ಜೋರಾದ ಮಳೆಯ ಒಂದು ಏನು ರಿದಮ್ ಇರುತ್ತಲ್ಲ, ಅದಕ್ಕೆ ಸೂಕ್ತವಾಗಿ ಹೊಂದುವಂಥ ಹಾಡನ್ನೇ ಪ್ರಸಾರ ಮಾಡ್ತಿದ್ದೀನಿ, ಕೇಳಿ ಎಂಜಾಯ್ ಮಾಡಿ. ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಅಂತ ಕಳಿಸ್ತಾ ಸಂದೇಶವನ್ನು ಕಳಿಸಿರುವಂಥದ್ದು ಮಂಜುನಾಥ್ ಬಳ್ಳಾರಿಯಿಂದ ಹಾಡಬೇಕು ಅಂಥೇಳಿ. ತುಂಬ ತುಂಬ ಸಂದೇಶಗಳು ಬರ್ತಾ ಇದೆ, ಎಲ್ಲರೂ ಕೂಡ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂಥೇಳಿ ಗೊತ್ತಾಗ್ತಾ ಇದೆ. ಮುಂದಿನ ಗೀತೆ ನಿಮಗೋಸ್ಕರ, ಪಾಕಿಜಾ ಚಿತ್ರದ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂಥ ಈ ಹಾಡು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಸಮಯ 11:23 ಆಗಿ ಹೋಯ್ತು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಮಯ ಓಡ್ತಾ ಇದೆ. ಎಸ್, ಓಡ್ತಾ ಇದೆ. ಆದ್ರೆ ಸಂದೇಶಗಳು ಸಾಕಷ್ಟಿವೆ, ರಿಕ್ವೆಸ್ಟ್ಗಳು ಸಾಕಷ್ಟಿವೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡುವಂತಹ ಸಮಯ ಇದು. ಮುಕಂದರ್ ಕಾ ಸಿಕಂದರ್ ಚಿತ್ರದ ಹಾಡು, ಮುಕಂದರ್ ಕಾ ಸಿಕಂದರ್ ಚಿತ್ರದ ಹಾಡು ಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಬ್ಬಾಳದ ರಮೇಶ್ ತೀರ್ಥೇಶ್ ಚನ್ನಪಟ್ಟಣದಿಂದ, ವೆರಿ ನೈಸ್ ಪ್ರೋಗ್ರಾಮ್ ಅಂತ ಇದ್ದಾರೆ. ಹಾಗೆ ಮುಂದೆ ನೀವು ಪ್ರಸಾರ ಮಾಡುವಂತಹ ಎಲ್ಲ ಹಾಡುಗಳು ಕೂಡ ಹಮಾರೇ ಪಸಂದ್ ಹಾಡುಗಳೇ ಆಗಿರುತ್ತೆ. ಹಾಗಾಗಿ ನೋ ವರೀಸ್, ಎಲ್ಲ ಹಾಡುಗಳನ್ನ ಮನೆಯಲ್ಲಿ ಕೂಲಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತ ಇದ್ದಾರೆ ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ. ಸೂಪರ್ ಅಲ್ಲ? ಸೊ ಯಾವ ಹಾಡಾದರೂ ಓಕೆ, ಎಂಜಾಯ್ ಮಾಡ್ತೀವಿ ಅನ್ನೋಂಥ ಈ ಮನಸ್ಥಿತಿ ಸಖತ್ ಖುಷಿ ಕೊಡುತ್ತೆ ನಮಗಂತೂ. ಬಸವರಾಜ್ ಕೆ ಟೈಲರ್ ಗೋಕಾಕಿಂದ ಸಂದೇಶವನ್ನು ಕಳಿಸ್ತಾ, ಲವ್ ಇನ್ ಟೋಕಿಯೋ ಚಿತ್ರದ ಹಾಡು ಪ್ರಸಾರ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಸುಧಾ ಮೂರ್ತಿಯವರು ಕೇಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಯಾರು ಗುಬ್ಬಿ ಇಂದ ಪ್ರಕಾಶ್ ಕಲ್ಲೂರ್ ಅವರು ಸಂದೇಶವನ್ನು ಕಳಿಸ್ತಾ ಹಾಡಬೇಕಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮತ್ತಷ್ಟು ಸಂದೇಶ, ಕನ್ನಡ ಕಾಮನ ಬಿಲ್ಲಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಎಸ್, ಕಲಬುರಗಿಯಿಂದ ರಾಧಾಕೃಷ್ಣ ಸಂದೇಶವನ್ನು ಕಳಿಸಿರುವಂಥದ್ದು ಹಾಡಬೇಕು ಅಂಥೇಳಿ. ಮುಕುಂದ ರೂಪ, ರಮೇಶ್ ಮಠ, ಕೋರ್ಮಗ್ಲ, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಾ. ಹಾಗೆ ನಮಸ್ತೆ, ಹೇಗಿದ್ದೀರಾ? ನಮ್ದಂತೂ ಯಾವ ಹಾಡಿಗೆ ಬೇಡಿಕೆಯೂ ಇಲ್ಲ, ನೀವು ಹಾಕ್ತಾ ಇರುವಂಥ ಎಲ್ಲ ಹಾಡುಗಳು ಕೂಡ ಸೊಗಸಾಗಿದೆ ಅಂಥೇಳಿ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್. ಎಲ್ಲರೂ ಕೂಡ ಹಬ್ಬ ಆಚರಿಸಿ ರಿಲ್ಯಾಕ್ಸ್ ಮಾಡಲಿದ್ದೀರಾ, ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂಥೇಳಿ ಗೊತ್ತಾಗ್ತಾ ಇದೆ. ಇನ್ನು ಸದಾಶಿವ ಉಲ್ಗುರ ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮ ಎಲ್ಲ ಹಾಡುಗಳು ಕೂಡ ಪ್ರಸಾರ ಆಗತ್ತೆ ಪ್ರತಿನಿತ್ಯ ಈ ಕಾರ್ಯಕ್ರಮದಲ್ಲಿ. ಹಾಗಾಗಿ ಈಗ ಸದ್ಯಕ್ಕೆ ಒಂದು ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ. 11:30 ಸರಿಯಾಗಿ ಸ್ಟಂಪ್ಡ್ ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ. 11:50 ಮತ್ತೆರಡು ಹಾಡುಗಳ ಅವಕಾಶ ಇದ್ದಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಸೊ ಈಗ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಂದುವರೆಸ್ತಾ ಈಗ ಹಾಡು ಮುಖದಿರಕ ಸಿಕಂದರ್ ಚಿತ್ರದ ಗೀತೆ ನಿಮಗಾಗಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ.

ಪ್ರಸ್ತಾವಿತ ನೀತಿಯಲ್ಲಿ ಅಳವಡಿಸಬೇಕಾದ ಪ್ರಮುಖ ಅಂಶಗಳು, ಪ್ರವಾಸೋದ್ಯಮ ಹೂಡಿಕೆಗೆ ಇರುವ ಅವಕಾಶಗಳು ಹಾಗೂ ಪ್ರಸ್ತುತ ಎದುರಾಗುತ್ತಿರುವ ನಿಯಂತ್ರಣಾತ್ಮಕ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಎಂದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳು, ಕಡಲ ತೀರ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣಗಳು, ಪ್ರಕೃತಿ ಪ್ರವಾಸೋದ್ಯಮ ಸೇರಿದಂತೆ ವೈವಿಧ್ಯಮಯ ಪ್ರವಾಸೋದ್ಯಮ ಸಂಪನ್ಮೂಲಗಳನ್ನು ಹೊಂದಿವೆ. ಈ ಸಾಮರ್ಥ್ಯವನ್ನು ಬಳಸಿ

0: ಬಳಸಿಕೊಂಡು ಸ್ಥಳೀಯ ಆರ್ಥಿಕತೆ, ಹೂಡಿಕೆ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಸಂಬಂಧ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀತಿ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 178,600 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 79,134 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜೀವ ಗಾಂಧಿ ವಸತಿ ನಿಗಮದಲ್ಲಿ 2023-24 ಸಾಲಿನಿಂದ 2025-26 ಸಾಲಿನವರೆಗೆ ವಿವಿಧ ವಸತಿ ಯೋಜನೆಗಳಡಿ 3,63,002 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 23,334 ಮನೆಗಳು ಪೂರ್ಣಗೊಂಡಿವೆ. 63,317 ಮನೆಗಳ ಕಾಮಗಾರಿ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದು, 2,75,869 ಮನೆಗಳ ಕಾಮಗಾರಿ ಆರಂಭವಾಗಬೇಕಾಗಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2023-24 ಸಾಲಿನಿಂದ ಇಲ್ಲಿಯವರೆಗೆ 92,882 ಮನೆಗಳಿಗೆ ಅನುಮೋದನೆ ದೊರೆತಿದ್ದು, 34,437 ಮನೆಗಳು ಪೂರ್ಣಗೊಂಡಿವೆ. 51,621 ಮನೆಗಳು ಪ್ರಗತಿಯಲ್ಲಿದ್ದು, 9,533 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ರೈತರಿಗೆ ಸೂಕ್ತ ರೀತಿಯಲ್ಲಿ ನೀರಾವರಿ ಒದಗಿಸಲು, ಡೀಸೆಲ್ ಬಳಕೆ ಕಡಿಮೆ ಮಾಡಲು ಮತ್ತು ಸೌರ ವಿದ್ಯುತ್ ಉತ್ಪಾದನೆಯ ಮೂಲಕ ಹೆಚ್ಚುವರಿ ಆದಾಯ ಗಳಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಯೋಜನೆಯ ಮುಂದಿನ ಹಂತದ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಇಲ್ಲಿಯವರೆಗೆ ಪಿಎಂ ಕುಸುಮ್ ಮೂಲಕ 27,00,000 ಹೆಚ್ಚು ಪಂಪ್ಗಳನ್ನು ಸೌರೀಕರಣಗೊಳಿಸಿದೆ ಮತ್ತು ಈ ಕಾರ್ಯಕ್ರಮ 15.8 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸೇರಿಸಿದೆ. ಇದು ಪ್ರತಿ ವರ್ಷ ಸುಮಾರು 806 ಮಿಲಿಯನ್ ಲೀಟರ್ ಡೀಸೆಲ್ ಅನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಸಂಯೋಜಿತ ದೇಶೀಯ ಸೌರ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಕ್ರಮಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ. ಯುವ ಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಒಟ್ಟು ಜನಸಂಖ್ಯೆಯ 1% ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ನೀಡಲು ಸಾಧ್ಯ. ಇಂಥ ಸಂದರ್ಭದಲ್ಲಿ 99% ಜನರು ಖಾಸಗಿ ಅಥವಾ ಸ್ವಂತ ಉದ್ಯೋಗಾವಕಾಶ ಸೃಷ್ಟಿಸಿಕೊಳ್ಳಬೇಕು. ಯುವ ಜನತೆ ಸ್ವ ಉದ್ಯೋಗದತ್ತ ಆಸಕ್ತಿ ವಹಿಸಬೇಕು ಎಂದರು. ಭಾರತ 68 ರಾಷ್ಟಗಳಿಗೆ ಸಾಲ ಕೊಡುವ ಹಂತಕ್ಕೆ ಬೆಳೆದಿದೆ. ವಿದ್ಯುತ್ ಹಾಗೂ ಶೌಚಾಲಯಗಳು ಇಲ್ಲದ ಊರುಗಳಿದ್ದ ಭಾರತದಲ್ಲಿ ಇಂದು ಎಲ್ಲ ಮನೆಗಳಿಗೂ ವಿದ್ಯುತ್ ಹಾಗೂ ಶೌಚಾಲಯ ಕಲ್ಪಿಸಲಾಗಿದೆ ಎಂದರು. ಗದಗ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ವ್ಯತ್ಯಯ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳು ಎದುರಿಸುತ್ತಿರುವ ಹಿನ್ನಡೆಯನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಧ್ಯ ಋತು ಸಂಕಷ್ಟ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಕುರಿತು ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಲು ಉಪಗ್ರಹ ದತ್ತಾಂಶ ಹಾಗೂ ಜಂಟಿ ಕ್ಷೇತ್ರ ಸಮೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂಚೆ ಇಲಾಖೆ ಗ್ರಾಹಕರಿಗೆ ತ್ವರಿತ ಹಾಗೂ ವಿಶ್ವಾಸಾರ್ಹ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ನೂತನ ಅಂಚೆ ಸೇವಾ ಕೇಂದ್ರವನ್ನು ಆರಂಭಿಸಿದೆ. ಈ ಕೇಂದ್ರದ ಮೂಲಕ ಗ್ರಾಹಕರಿಗೆ ಅಗತ್ಯ ಅಂಚೆ ಸೇವೆಗಳು ಮತ್ತಷ್ಟು ಸುಲಭವಾಗಿ ಮತ್ತು ವೇಗವಾಗಿ ದೊರೆಯಲು ಸಹಕಾರಿಯಾಗಿವೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ಗದಗ ನಗರದ ಕುಮಾರವ್ಯಾಸ ವ್ಯಾಪಾರ ಮಳಿಗೆ ಸಂಕೀರ್ಣದಲ್ಲಿ ನೂತನ ಅಂಚೆ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂಚೆ ಇಲಾಖೆ ಇಂದು ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಾಗಿರದೆ ಜನರ ಅಗತ್ಯಗಳಿಗೆ ಸ್ಪಂದಿಸುವ ಸಮಗ್ರ ಸೇವಾ ಸಂಸ್ಥೆಯಾಗಿ ರೂಪಾಂತರಗೊಂಡಿದೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಸ್ನೇಹಿತರೆ, ಇದುವರೆಗೂ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳಿದ್ರಿ.

0: ಕಡೆ ಗಮನಿಸಿ. ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಈಗ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದ ಸಮಯ. ಯಾರು ಇವತ್ತು ಕರೆ ಮಾಡಿ ತಮ್ಮ ಕೈರುಚಿಯ ಒಂದು ರೆಸಿಪಿಯನ್ನ ಗುಟ್ಟನ್ನ ಬಿಟ್ಕೊಡ್ತಾರೆ ಅಂತ ತಿಳ್ಕೊಳ್ಳುವಂತ ಸಮಯ ಇದು. ಬನ್ನಿ, ಒಂದು ಹಾಡನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಡನ್ನ ಕೇಳ್ತಾ ಇರಿ, ಜೊತೆಗೆ ನಿಮಗೊಂದು ಒಳ್ಳೆಯ ರೆಸಿಪಿ ಕೂಡ ಕಾಯ್ತಾ ಇದೆ.

0: ಸಮಯ 1:04 ಆಗಿದೆ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇದು. ಇವತ್ತು ಕರೆ ಮಾಡಿ ನನ್ನ ಜೊತೆಗೆ ತಮ್ಮ ರೆಸಿಪಿಯನ್ನ ಹಂಚಿಕೊಳ್ಳೋದಕ್ಕೆ ಈಗಾಗಲೇ ಒಬ್ಬ ಮಹಿಳಾ ಮಣಿ, ಮಂಗಳೂರಿನ ಮಹಿಳಾ ಮಣಿ ರೆಡಿ ಇದ್ದಾರೆ. ಅವರನ್ನ ಮಾತಾಡಿಸೋಣ. ನಮಸ್ಕಾರ ರೇಷ್ಮಾ.
1: ಹಲೋ ಮ್ಯಾಮ್, ನಮಸ್ಕಾರ.
0: ನಮಸ್ಕಾರ ರೇಷ್ಮಾ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಮಂಗಳೂರಿನ ಮಹಿಳಾ ಮಣಿ ನೀವು ಅಲ್ವಾ?
1: ಓ ಹೌದು ಮ್ಯಾಮ್.
0: ಸೊ ಎಂತ ಮರ ಇರೇ ಅಂತ ಕೇಳ್ಬೋದ ನಿಮ್ಮನ್ನ?
1: ಕೇಳ್ಬೋದು, ಕೆಲವು ಸಿಚುಯೇಷನ್ ಅಲ್ಲಿ ಮಾತ್ರ ಎಂತ ಮರ ಅಂತ ಕೇಳ್ಬೋದು.
0: ಹೌದಾ? ಓಕೆ ಓಕೆ, ನಾವು ನೋಡಿ
1: ಕೇಳ್ಬಹುದು.
0: ಓಕೆ ಓಕೆ, ಯಾಕೆಂದ್ರೆ ನಾವು ಮಂಗಳೂರಿನ ಭಾಷೆಯನ್ನ
1: ಬರ್ಬೋದು.
0: ಓಕೆ ಓಕೆ,
1: ಕೇಳ್ಬಹುದು.
0: ಓಕೆ ಓಕೆ, ಹಾಗಿದ್ರೆ ಇವತ್ತು ಮಂಗಳೂರಿನ ಯಾವ ಫೇಮಸ್ ತಿಂಡಿ ಅಥವಾ ರೆಸಿಪಿ ನಮ್ ಜೊತೆ ಹಂಚ್ಕೊಳ್ತೀರಾ ರೇಷ್ಮಾ?
1: ಮಂಗಳೂರು ಅಂತಾನೆ ಹೇಳುವಾಗ ಮಂಗಳೂರು ಬನ್ಸ್ ಅಂತಾನೆ ಬರುತ್ತೆ
0: ಅಲ್ವಾ? ಮಂಗಳೂರು ಅಂದ್ರೆ ಮೊದಲು ನೆನಪಾಗುತ್ತೆ. ಎಸ್ ಎಸ್ ಎಸ್, ಬನ್ಸ್,
1: ಮಂಗಳೂರು ಬನ್ಸ್ ಅಂತಾನೆ.
0: ಹೌದು. ಸೊ ಮಂಗಳೂರು ಬನ್ಸ್ ಬೆಳಗ್ಗೆ ತಿಂಡಿ ತಿನ್ನೋದ ಯಾವ ಟೈಮ್ ಅಲ್ಲಿ ಇದು ಹೆಚ್ಚು
1: ಅಂದ್ರೆ ಹೋಟೆಲ್ ಅಲ್ಲಿ ಮಾಡ್ತಾರೆ ಮಂಗಳೂರು ಬನ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲರೂ ತಿಂತಾರೆ.
0: ಅಂದ್ರೆ ಬೆಳಗ್ಗೆ ತಿಂಡಿಗ ಅಥವಾ ಸಂಜೆ ಸ್ನ್ಯಾಕ್ ಈಗ ಯಾವ್ದಿಗಿದೆ ಹೆಚ್ಚು ಸೂಟ್? ಯಾವ ಟೈಮಿಗೆ ಹೆಚ್ಚು?
1: ಬೆಳಿಗ್ಗೆನೂ ತಿಂತಾರೆ ಸಂಜೆನೂ ತಿಂತಾರೆ, ದೇರ್ ಇಸ್ ನೋ ಲಿಮಿಟ್ ಅಂತ ಹೇಳ್ಬೋದು. ಬೆಳಿಗ್ಗೆನೇ ಆಗ್ಬೇಕು ಸಂಜೆನೂ
0: ಅಂತೇನಿಲ್ಲ, ಎರಡು ಎರಡು ಟೈಮ್ ಅಲ್ಲೂ ಓಡಿಸಬಹುದು.
1: ಯಾವ ಟೈಮ್ ಅಲ್ಲೂ ನಿಮ್ಗೆ ಯಾವ ಮನ್ಸಾಗತ್ತೋ ಅವಾಗ ಹೋಗಿ ತಿಂದ್ರೆ.
0: ಸರಿ, ಹೇಗೆ ಮಾಡೋದು, ಏನೇನ್ ಬೇಕು ರೇಷ್ಮಾ ಇದಕ್ಕೆ ಮಂಗಳೂರು ಬನ್ಸ್?
1: ಮಂಗಳೂರು ಬನ್ಸ್ ಗೆ ಏನ್ ತುಂಬಾ ಇಂಗ್ರೀಡಿಯಂಟ್ಸ್ ಏನ್ ಬೇಕಾಗಿಲ್ಲ ಮ್ಯಾಮ್, ಮನೇಲೆ ಇರುತ್ತೆ ಅದು ಯಾವಾಗ್ಲೂ. ಫಸ್ಟ್ ಆಫ್ ಆಲ್ ಬೇಕಾಗಿರೋದು ನಮ್ಗೆ ಬಾಳೆಹಣ್ಣು.
0: ಬಾಳೆಹಣ್ಣು, ಓಕೆ.
1: ಬಾಳೆಹಣ್ಣು, ಗೋಧಿ ಹಿಟ್ಟು, ಸ್ವಲ್ಪ ಶುಗರ್. ಆಲ್ರೆಡಿ ಬಾಳೆಹಣ್ಣಲ್ಲಿ ಶುಗರ್ ಇದೆ, ಸಿಹಿ ಬೇಕು ಅಂತೇಳಿ ಒಂಚೂರ್ ಶುಗರ್, ಮೊಸರು, ಒಂಚೂರ್ ಜೀರಿಗೆ,
0: ಓಕೆ, ಮತ್ತೆ ಉಪ್ಪು.
1: ಉಪ್ಪು ಕರಿಯೋದಕ್ಕೆ
0: ಸ್ವಲ್ಪ ಎಣ್ಣೆ. ಓಕೆ ಓಕೆ,
1: ಯೂಸ್ ಮಾಡ್ತೀರೋ ಅದು.
0: ಓಕೆ, ಮೊಸರು ತುಂಬಾ ಹುಳಿ ಬಂದ್ರೆ ನಡೆಯತ್ತಾ ಅಥವಾ ನಾರ್ಮಲ್ ಮೊಸರೇ ಹಾಕ್ಬೇಕು?
1: ಅದೇನಾಗಲ್ಲ ಮ್ಯಾಮ್, ಯಾಕಂತ ಹೇಳಿದ್ರೆ ನೀವು ಆಲ್ರೆಡಿ ಗೋಧಿ ಹಿಟ್ಟನ್ನು ಹಾಕಿರ್ತೀರಾ, ಅದು ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ.
0: ಓಕೆ ಓಕೆ,
1: ಗೋಧಿ ಹಿಟ್ಟು, ಬಾಳೆಹಣ್ಣು ನಿಮ್ಮನ್ನ
0: ಸಾಫ್ಟ್ನೆಸ್ ತಂದ್ಬಿಡುತ್ತೆ,
1: ಸಾಫ್ಟ್ನೆಸ್ ಬರುತ್ತೆ.
0: ಓಕೆ ಓಕೆ,
1: ಕರ್ಡ್ ಹಾಕೋದು ಜಸ್ಟ್ ಸಾಫ್ಟ್ನೆಸ್ ಬರೋದಕ್ಕೆ ಮಾತ್ರ.
0: ಓಕೆ, ಇದನ್ನ ಈ ಹದ

0: ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಡುಗೆನಲ್ಲಿ ಅಲ್ವಾ? ಸೊ ಚಪಾತಿ ಹಿಟ್ಟಿನ ಅದಾನ ಅಥವಾ ಅದಕ್ಕಿಂತ ಸ್ವಲ್ಪ ಮೆತ್ತಿಗ್ ಬೇಕಾ ಕಲ್ಸ್ಕೊಳ್ಳೋದು?
1: ಒಂಚೂರ್ ಸಾಫ್ಟ್ನೆಸ್ ಇದ್ರೆ ಒಳ್ಳೇದು. ಚಪಾತಿ ಹಿಟ್ಟು ಬರುತ್ತೆ ಸಾಫ್ಟ್ನೆಸ್ ಆಗಿ, ಬಟ್ ಅದಕ್ಕಿಂತ ಚೂರ್ ಹದವಾಗಿ ಇದ್ ಮಾಡಿದ್ರೆ ಇನ್ನು ನಮ್ಗೆ ಕ್ರಿಸ್ಪಿ ಆಗಿ ಬರುತ್ತೆ.
0: ಸ್ವಲ್ಪ ದಪ್ಪ ಹಾಳೆ ಆಗ್ಬೇಕು
1: ಅಂದ್ರೆ ನಾವು ಚಪಾತಿಗೆ ತೆಳ್ಳಗೆ ಲಟ್ಟಿಸ್ತೇವೆ, ಇದು ಬನ್ಸನ್ನ ಒಂಚೂರು ದಪ್ಪಕ್ಕೆ, ಪೂರಿ ಶೇಪ್ ಅಲ್ಲಿ ಬರುತ್ತೆ ಅದೊಂಚೂರು, ಎರಡ್ ಮೂರು ಪೂರಿ ಇಟ್ಟ ಅದಕ್ಕೆ ನಿಮ್ದು ಹಿಟ್ಟು ಬರುತ್ತೆ. ಅದನ್ನ ಲಟ್ಟಿಸುವಾಗ ನಾವು ಅದನ್ನ ಇದ್ ಮಾಡ್ಬೇಕಾಗತ್ತೆ.
0: ಅಂದ್ರೆ ಒಂದು ಅರ್ಧ ಗಂಟೆ ಆದ್ರೂ ನೆನ್ಸಿಡ್ಬೇಕೇನೋ ಅಲ್ವಾ ಇದು ಕಲ್ಸಿ?
1: ನಾವು ಯಾವ್ದು ನಾವು ಚಪಾತಿನ ಮಾಡ್ತೇವಲ್ಲ ಸೇಮ್ ಪ್ರೋಸೆಸ್ ಸೇಮೇ. ಚಪಾತಿ ಮಾಡುವಾಗ ಎಷ್ಟು ನಾವು ಅದು ಹಿಟ್ ಮಾಡಿ ಅದನ್ನ ಅದಕ್ಕೆ ಬರೋದಕ್ಕೆ ಒಂದು ಹಾಫ್ ಅನ್ ಅವರ್ ಮುಚ್ಚಿ
0: ಇಡ್ತೀವಿ,
1: ಅದೇ ರೀತಿ ಇದನ್ನು ಮಾಡಿದ್ರೆ ಆಯ್ತು. ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಚಪಾತಿನ ರುಂಡಗೆ ತೆಳ್ಳಗ್ ಲಟ್ಟಿಸ್ತೇವೆ, ಇದನ್ನ ದಪ್ಪಕ್ಕೆ ಪೂರಿ ಹದಕ್ಕ
0: ಲಟ್ಟಿಸೋದು. ಆಯ್ತು ಅಷ್ಟೇ. ಬಿಸಿ ಎಣ್ಣೆನಲ್ಲಿ ಕರಿಯೋದು ಮತ್ತೆ ಚಟ್ನಿ ಯಾವ್ದ್ರ ಜೊತೆಗಾದ್ರೂ ಸೆಟ್ ಆಗತ್ತಲ್ಲ?
1: ಚಟ್ನಿನೂ ಆಗುತ್ತೆ, ತಿಳಿ ಸಾಂಬಾರು ಆಗುತ್ತೆ. ಅಂದ್ರೆ ಮನಸ್ಸು ನನ್ ಕಾನ್ ಇದಂತ ಹೇಳಿದ್ರೆ ಚಟ್ನಿನು ಸಾಂಬಾರು ಜೊತೆಗಿದ್ರು ಹೋಟೆಲ್ ಕಾನ್ಸೆಪ್ಟ್ ಅಲ್ಲಿ ಹೇಳೋದಂದ್ರೆ ಚಟ್ನಿ ಸಾಂಬಾರು ಎರಡು ಕೊಡ್ತಾರೆ. ಮನೆಯಲ್ಲಿ ನಾವು ಚಟ್ನಿ ಪ್ರಿಫರ್ ಮಾಡ್ತೇವೆ.
0: ಓಕೆ, ಥ್ಯಾಂಕ್ ಯು ರೇಷ್ಮಾ. ಮಂಗಳೂರಿನವರಾಗಿರುವಂತಹ ನೀವು ಮಂಗಳೂರು ಬನ್ಸನ್ನ ನಮ್ಗೆ ಹೇಳ್ಕೊಟ್ಟಿದ್ರೆ ಅಥೆಂಟಿಕ್ ರೆಸಿಪಿ ಮಂಗಳೂರಿಂದು.
1: ಥ್ಯಾಂಕ್ ಯು
0: ರೇಷ್ಮಾ. ಹೀಗೆ ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನೀವು ಹಾ ಫ್ರೀ ಮಾಡ್ಕೊಂಡು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ರೆಸಿಪಿ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇದು. ರೇಷ್ಮಾ ಅವರು ಕರೆ ಮಾಡಿ ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂಥೇಳಿ ತಿಳಿಸ್ಕೊಟ್ರು. ಬೇರೆ ಬೇರೆ ಭಾಗದ ಜನರು ಅವರ ಒಂದು ಪ್ರದೇಶದ ಅಥೆಂಟಿಕ್ ರೆಸಿಪಿಗಳು, ಅಂದರೆ ಅವರ ಒಂದು ಸಂಪ್ರದಾಯ ಶೈಲಿಯಲ್ಲಿ ಮಾಡುವಂಥ ರೆಸಿಪಿಗಳೇನಿದೆಯಲ್ಲ, ಇದು ಬೇರೆಯವ್ರಿಗೂ ಪರಿಚಯ ಆದರೆ ಇನ್ನಷ್ಟು ಜನಪ್ರಿಯತೆ ಹೆಚ್ಚಾಗುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನನ್ನ ಹತ್ರ ಒಂದು ರೆಸಿಪಿ ಇದೆ ಅಂಥೇಳಿ ನಮಗೊಂದು ಸಂದೇಶ ಕಳಿಸಿದ್ರೆ ಸಾಕು, ನಾನೇ ನಿಮಗೆ ಕಾಲ್ ಮಾಡ್ತೀನಿ, ನಿಮ್ಮ ರೆಸಿಪಿಯನ್ನು ಇತರರ ಜೊತೆಗೂ ಕೂಡ ಹಂಚ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ. ಸಮಯ 1:09:10 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ಸರಿಯಾಗಿ 1:10 ಕ್ಕೆ ನೀವು ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೂರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ವಾರ್ತೆಗಳ ವಿವರ: ಅಂದಾಜಿಗಿಂತ ಕಡಿಮೆ ಉತ್ಪಾದನೆ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ವಾರಗಳಲ್ಲಿ ಸಕ್ಕರೆ ಬೆಲೆಗಳು ಏರಿಕೆಯಾಗಿದ್ದು, ಕಳೆದ ತಿಂಗಳು 20ರಂದು ಪ್ರತಿ ಕೆಜಿಗೆ 48 ರೂಪಾಯಿಯಿಂದ ಸುಮಾರು 55 ರೂಪಾಯಿಗೆ ಏರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಸುಕ್ನಾದಲ್ಲಿ ಗೂರ್ಖಾ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮುಖ್ಯ ಕಾರ್ಯದರ್ಶಿ

0: ಸಚಿವ ಮನೋಜ್ ಅಗರ್ವಾಲ್, ಪರ್ವತ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಶಾಲ್ ಲಾಮಾ, ಗೂರ್ಖಾ ನಾಯಕರಾದ ಬಿಮಲ್ ಗುರುಂಗ್, ಮಾನ್ ಘೀಶಿಂಗ್, ಲೋಕಸಭಾ ಸದಸ್ಯ ರಾಜು ಬಿಸ್ತ್ ಮತ್ತು ಇತರ ನಾಲ್ವರು ಗೂರ್ಖಾ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು. ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗೆ ಸಂಬಂಧಿಸಿದಂತೆ ಶಾಶ್ವತ ರಾಜಕೀಯ ಪರಿಹಾರ ಒದಗಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೂರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ತಿಳಿಸಿದ್ದಾರೆ. ಇಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಎಫ್, ಎಸ್ಎಸ್ಬಿ, ಐಬಿ, ಪೊಲೀಸ್ ಮತ್ತು ಇತರ ರಾಜ್ಯ ಹಾಗೂ ಕೇಂದ್ರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಿಲಿಗುರಿ ಕಾರಿಡಾರ್ ಸಭೆ ನಡೆಯಲಿದೆ. 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐನ ಸಿದ್ದತೆಗಳಿಗಾಗಿ ದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ಸ್ಟೀರಿಂಗ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವಹಿಸಿದ್ದರು. ಚಿತ್ರೋತ್ಸವವನ್ನು ವಿಶ್ವದರ್ಜೆಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವವಾಗಿ ಮತ್ತಷ್ಟು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಚಲನಚಿತ್ರೋತ್ಸವವು ಈ ವರ್ಷದ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮುರುಗನ್, ಈ ಚಿತ್ರೋತ್ಸವ ಯುವ ವಿದ್ಯಾರ್ಥಿಗಳು, ಉದಯೋನ್ಮುಖ ಚಲನಚಿತ್ರ ನಿರ್ಮಾಣಕಾರರು ಮತ್ತು ಭಾರತೀಯ ಚಲನಚಿತ್ರೋದ್ಯಮದ ಬೆಳಕಿಗೆ ಬಾರದ ನಾಯಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆ ಪ್ರದರ್ಶಿಸಲು, ಸ್ಥಾಪಿತ ಚಲನಚಿತ್ರ ನಿರ್ಮಾಪಕರಿಂದ ಕಲಿಯಲು ಮತ್ತು ಜಾಗತಿಕ ಚಲನಚಿತ್ರ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಚಿತ್ರೋತ್ಸವವು ವೇದಿಕೆಯನ್ನು ಒದಗಿಸಬೇಕು ಮತ್ತು ಅತ್ಯುತ್ತಮ ಚಲನಚಿತ್ರಗಳನ್ನು ತರುವ ಮೂಲಕ ಪ್ರಪಂಚದಾದ್ಯಂತದ ಸೃಜನಶೀಲ ಪ್ರತಿಭೆಗಳನ್ನು ಭಾರತಕ್ಕೆ ಪರಿಚಯಿಸುವ ಮೂಲಕ ತನ್ನ ಅಂತಾರಾಷ್ಟೀಯ ಪ್ರಭಾವವನ್ನು ಬಲಪಡಿಸಬೇಕು ಎಂದು ಸಚಿವರು ಹೇಳಿದರು. 4 ವರ್ಷದೊಳಗಿನ ಮಕ್ಕಳಿಗೆ ಬಳಸಲಾಗುತ್ತಿರುವ ಕ್ಲೋರ್ ಫೆನಿರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ ಪ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ವರ್ಷದೊಳಗಿನ ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಈ ಔಷಧಿಗಳ ಬಳಕೆಯು 4 ವರ್ಷದೊಳಗಿನ ಮಕ್ಕಳಿಗೆ ತೊಂದರೆಗಳನ್ನೊಡ್ಡುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜನವರಿಯಲ್ಲಿ ಇಂತಹ 16 ಔಷಧಗಳ ಉತ್ಪಾದನೆ, ಮಾರಾಟ ಮತ್ತು ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಷೇಧಿಸಿತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿ ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿತು. ಮಹಿಳಾ ನೇತೃತ್ವದ ಗ್ರಾಮೀಣ ಉದ್ಯಮಗಳನ್ನು ಬಲಪಡಿಸುವುದು ಮತ್ತು ಹೆಚ್ಚಿಸುವುದು ಹಾಗೂ ಸಣ್ಣ ಪ್ರಮಾಣದ ಸ್ವಸಹಾಯ ಗುಂಪು ಉದ್ಯಮಗಳನ್ನು ಉನ್ನತ ಶ್ರೇಣಿಯ ಬೆಳವಣಿಗೆ ಆಧಾರಿತ ವ್ಯವಹಾರಗಳಿಗಾಗಿ ಉತ್ತೇಜಿಸುವ ಉದ್ದೇಶದೊಂದಿಗೆ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ವಹಿಸಿದ್ದರು. ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆ, ನೇತೃತ್ವದ ಜೀವನೋಪಾಯದ ಅವಕಾಶಗಳನ್ನು ವೇಗಗೊಳಿಸುವುದು ಮತ್ತು 6 ಕೋಟಿ ಲಖ್ಪತಿ ದೀದಿಗಳನ್ನು ಮಾಡುವ ರಾಷ್ಟೀಯ ಗುರಿಗೆ ಕೊಡುಗೆ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದವು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಕ್ಷದ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಲವಂತ ಹಣಸುಲಿಗೆ, ಕಾನೂನುಬಾಹಿರ ರಸ್ತೆ ಮತ್ತು ಟೋಲ್ ತೆರಿಗೆ ಸಂಗ್ರಹ, ಅಕ್ರಮ ಮದ್ಯ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 3 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಸಚಿವರು ನಿನ್ನೆ ಸಿಲಿಗುರಿಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಾಯವಾಣಿಗಳ ಕಾರ್ಯನಿರ್ವಹಣೆ ಕುರಿತು ಸಭೆ ನಡೆಸಿದರು. ಸಹಾಯವಾಣಿಯಲ್ಲಿ ದಾಖಲಾಗುವ ಎಲ್ಲಾ ದೂರುಗಳ ಕುರಿತಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಲಾಗುವುದು, ಬಲವಂತ ಹಣಸುಲಿಗೆ, ಸಿಂಡಿಕೇಟ್ ಚಟುವಟಿಕೆಗಳು ಮತ್ತು ಅಕ್ರಮ ಹಣ ಸಂಗ್ರಹದಿಂದ ಪಶ್ಚಿಮ ಬಂಗಾಳ ಜನತೆ ಅನೇಕ ವರ್ಷಗಳಿಂದ ನೊಂದಿದ್ದಾರೆ. ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸುವ ನಿಟ್ಟನಲ್ಲಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ

0: ಪಡೆಯುವುದನ್ನು ಅಮೆರಿಕ ತಡೆದಿದೆ ಎಂದು ಹೇಳಿದರು. ಆದರೆ ಟ್ರಂಪ್ ಅವರ ಹೇಳಿಕೆಯನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಈಡೇರಿಸುವ ತನಕ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿದ್ದು, ಗಡಿ ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ದೆಹ್ರಾಡೂನ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 14ನೇ ಭಾರತ ನೇಪಾಳ ಜಂಟಿ ಕಾರ್ಯಕಾರಿ ತಂಡದ ಸಭೆಯಲ್ಲಿ ಈ ಕುರಿತ ಚರ್ಚೆ ನಡೆದಿದೆ. ಎರಡು ದಿನಗಳ ಸಭೆಯಲ್ಲಿ ಗಡಿ ಮೂಲಕ ನಡೆಯುವ ಅಪರಾಧ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು, ಗಡಿ ಮೂಲಸೌಕರ್ಯವನ್ನು ಬಲಪಡಿಸುವುದು ಮತ್ತು ಸೂಕ್ತ ಬಳಕೆ, ರಸ್ತೆಗಳು ಹಾಗೂ ರೈಲ್ವೆ ಜಾಲಗಳು, ಅತಿಕ್ರಮಣ ತೆರವು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ವಿವಿಧ ವಲಯಗಳಲ್ಲಿ ಸಾಂಸ್ಥಿಕ ಸಮನ್ವಯ ಬಲಪಡಿಸುವಿಕೆ ಮತ್ತು ಸಾಮರ್ಥ್ಯ ವೃದ್ಧಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ದ ತನ್ನ ಎರಡನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ದ 5-3 ಗೋಲುಗಳಿಂದ ಗೆಲ್ಲುವ ಮೂಲಕ ಭಾರತ ಪೂಲ್ ಡಿಯಲ್ಲಿ ಸ್ಥಾನ ಪಡೆದಿದೆ. ಎರಡನೇ ಹಂತಕ್ಕೆ ಯಾವುದೇ ಅಂಕದೊಂದಿಗೆ ಪ್ರವೇಶಿಸದಿರುವ ಭಾರತಕ್ಕೆ ಇಂದಿನ ಪಂದ್ಯ ನಿರ್ಣಾಯಕವಾಗಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲ್ಯಾಂಡ್ಸ್ ವಿರುದ್ದ 0-2 ಗೋಲಿನಿಂದ ಪರಾಭವಗೊಂಡಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ಸ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ಕೇರಳದ ಅಳಪ್ಪುಳದಲ್ಲಿರುವ ಪುನ್ನಮಾದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಿದೆ. ಪ್ರತಿಷ್ಠಿತ ಈ ವಾರ್ಷಿಕ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಿವೆ. ನೆಹರು ಟ್ರೋಫಿಯು ಕೇರಳಂನ ಪ್ರಮುಖ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಅಳಪ್ಪುಳ ಜಿಲ್ಲೆಯಲ್ಲಿಂದು ಸರ್ಕಾರಿ ಕಚೇರಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸಮಯ 1:20 ಆಗಿದೆ. ಈಗ ಕೇಳೋಣ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕ್ಷಣದಿಂದ ನುಕ್ಷಣಕ್ಕೆ ದಿನದಿಂದ ಮರುದಿನಕ್ಕೆ ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಕ್ಷಣದಿಂದ ನುಕ್ಷಣಕ್ಕೆ ದಿನದಿಂದ ಮರುದಿನಕ್ಕೆ ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಮನದ ಲಘು ಸಂಚಾರ ಒಂದು ಯೋಗದುಪಾಯ ಶುನಕೋಪದೇಶವದು ಮಂಕುತಿಮ್ಮ. ಮನದ ಲಘು ಸಂಚಾರ ಒಂದು ಯೋಗದುಪಾಯ ಶುನಕೋಪದೇಶವದು ಮಂಕುತಿಮ್ಮ.

ಘನತತ್ವದ ಅನುಸಂಧಾನ ಅಂತನ್ನೋ ಮಾತು ಬಂತು. ಈ ಘನತತ್ವದ ಅನುಸಂಧಾನಕ್ಕೆ ಶರಣಾದವನು ಬದುಕನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಶುನಕೋಪದೇಶ ಅಂತ ಹೇಳ್ತಾ ಡಿ ವಿ ಜಿಯವರು ನಾಯಿಯೊಂದರ ಬದುಕಿನ ಉದಾಹರಣೆಯನ್ನು ನೀಡ್ತಾ ಇದ್ದಾರೆ. ನಾಯಿ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಯೋಚಿಸಿರೋದಿಲ್ಲ. ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ, ಈ ದಿನದಿಂದ ಇನ್ನೊಂದು ದಿನಕ್ಕೆ ಏನೇನು ಬೇಕೋ, ಎಷ್ಟು ಸಂಪಾದಿಸಬೇಕು, ಯಾರ ಬಳಿ ಕಸಿಯಬೇಕು ಇತ್ಯಾದಿಗಳನ್ನೆಲ್ಲ ಯೋಚಿಸೋದೇ ಇಲ್ಲ. ಬದಲಾಗಿ ಇವತ್ತು ಈಗ ಎಷ್ಟು ಸಿಕ್ಕಿದೆಯೋ, ಎಷ್ಟು ಇದೆಯೋ ಅದಕ್ಕೆ ಆ ಮಿತಿಯಲ್ಲಿಯೇ ಅದು ಬದುಕತ್ತೆ, ಆಯುಷ್ಯವನ್ನು ಕಳೆಯುತ್ತೆ. ಅದರ ಹಾಗೆ, ಆ ಶುನಕೋಪದೇಶದ ಹಾಗೆ ಘನತತ್ವವೊಂದರ ಅನುಸಂಧಾನಕ್ಕೆ ಸಿದ್ಧನಾದವನು ತನ್ನ ಜೀವ ಪೋಷಣೆಗೆ ಎಷ್ಟು ಅವಶ್ಯವೋ ಅಷ್ಟರಲ್ಲಿ ತೃಪ್ತಿ ಪಡ್ತಾನೆ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಎಂದು ಸಿಕ್ಕದ್ದನ್ನೆಲ್ಲ ಸಂಗ್ರಹಿಸೋದಕ್ಕೆ ಸಿದ್ಧನಾಗೋದಿಲ್ಲ. ಈ ಬೇಕು ಬೇಕು ಅಂತನ್ನುವನನ್ನು ಬೇಕೂಫಾ ಅಂತ ಸ್ವಾಮಿ ಹರ್ಷಾನಂದರು ತಮಾಷೆ ಮಾಡ್ತಾರೆ. ಹಾಗಾಗಿ ಸ್ವಾರ್ಥರಹಿತವಾದಂಥ ಇಂಥ ಮೇರು ಸಂಸ್ಕೃತಿಯ ವ್ಯಕ್ತಿಗೆ ಲೋಕ ಜೀವನ ಭಾರವೆನಿಸುವುದಿಲ್ಲ. ಅದು ಬೇಕು ಇದು ಬೇಕು ಎನ್ನುವುದರಿಂದ ಆತನ ಮನಸ್ಸು ಭಾರವಾಗದೆ ಲಘುವಾಗತ್ತೆ, ಲಘು ಸಂಚಾರಕ್ಕೆ ಸಿದ್ಧವಾಗತ್ತೆ. ಇದು ಯೋಗದ ಉಪಾಯವೂ ಹೌದು. ಆ ಕಾರಣ ಅನಿತನಿತರೊಳೆ ಬದುಕುತ ಆಯವನು ಕಳೆಯುವ ಶುನಕ ಉಪದೇಶ. ಇದು ಶುನಕದ ಉಪದೇಶ. ಶುನಕ ಅಂದರೆ ನಾಯಿ. ನಾಯಿ ಎಷ್ಟು ಸಿಗತ್ತೋ ಅಷ್ಟರಲ್ಲೇ ಬದುಕುತ್ತೆ, ಅಷ್ಟರಲ್ಲೇ ತನ್ನ ಆಯಸ್ಸನ್ನು ಕಳೆಯುತ್ತೆ. ಇದರಿಂದ ಸ್ವಾರ್ಥರಹಿತವಾದ ಬದುಕನ್ನು ನಾವು ಕಲಿಯೋಣ ಅಂತ ಇದ್ದಾರೆ ತಿಮ್ಮಗುರು.

ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು? ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು? ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ.

0: ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಹೆಚ್ಚು ಎಂದು ಬದುಕಬೇಕು ಅನ್ನತ್ತೆ ಈ ಕಗ್ಗಭಾಗ. ನನಗೇನು ಗತಿ, ನನಗೆ ಯಾರು ಗತಿ, ನಾಳೆ ನಾನು ಏನು, ಇದೇ ಎಲ್ಲರೂ ಕೇಳುವಂಥ ಪ್ರಶ್ನೆ. ಮಳೆ ಬರ್ತಾ ಇರೋವಾಗಲೇ ನಮ್ಮ ಬಿಂದಿಗೆ ತುಂಬಿಸ್ಕೊಂಡು ಬಿಡಬೇಕು ಅನ್ನೋ ಮನೋಭಾವ ನಮ್ಮದು. ತೆಲುಗು ಭಾಷೆಯಲ್ಲಿ ನನ್ನ ಕುಟುಂಬದ ಹಿರಿಯರೊಬ್ಬರು ನಗೆಚಾಟಿಕೆ ಮಾಡ್ತಿದ್ರು, ಅನಿತ್ಯಾನಿ ಶರೀರಾಣಿ ಅಂದ್ರ ಸೊಮ್ಮು ನಾಕೇ ರಾಣಿ, ಇಚ್ಚಿನ ವಾಡು ಮರ್ಚಿಪೋನಿ ಲೇಕಪೋತೆ ಚಚ್ಪೋನಿ ಅಂತಂತ ಒಂದು ಮಾತು ಹೇಳ್ತಾ ಇದ್ರು. ಅಂದರೆ ಅನಿತ್ಯವಾದದ್ದು ಈ ಶರೀರ, ಈ ಅನಿತ್ಯವಾದ ಶರೀರದಲ್ಲಿ ಎಲ್ಲರ ಸಂಪತ್ತು ನನಗೆ ಸಿಗಲಿ, ಕೊಟ್ಟವನು ಮರ್ತೋಗ್ಲಿ ಇಲ್ಲ ನೆಗೆದು ಬಿದ್ದು ಹೋಗಲಿ ಅನ್ನೋ ಮಾತದು. ಏನಾದರೂ ಮಾಡಿ ದುಡ್ಡು ಮಾಡಬೇಕು, ಸಂಪತ್ತು ಹೊಂದಬೇಕು, ಭೂಮಿ ಮಾಡಬೇಕು ಅಂತ ಸ್ವಪ್ರಯೋಜನಕ್ಕಾಗಿ ಚಿಂತಿಸೋವರೇ ಸಮಾಜದಲ್ಲಿ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಕೆಲವರ ವೈರಾಗ್ಯ ಎಲ್ಲರಿಗೂ ಭಾಗ್ಯ. ಅಧಿಕಾರ ವಿರಕ್ತರ ಸಂಖ್ಯೆ ಸಮಾಜದಲ್ಲಿ ಎಷ್ಟು ಹೆಚ್ಚಾಗಿರುತ್ತೋ ಸಮಾಜಕ್ಕೆ ಕ್ಷೇಮ ಅಷ್ಟೂ ಹೆಚ್ಚಾಗುತ್ತೆ ಅಂತಾರೆ ಡಿ ವಿ ಸಿಯವರು. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾ ಜಲದಿಯೆಡೆಗೆ ಸಲೀಲವಾಗಿ ಹರಿಯುವ ಪರಂಪರೆ ನಮ್ಮಲ್ಲಿ ಹೆಚ್ಚಬೇಕು. ಅಂದರೆ ಸ್ವಾರ್ಥವನ್ನು ಕಡಿಮೆ ಮಾಡಿಕೊಳ್ತಾ ಜೀವ ಸಹಾನುಭೂತಿಯನ್ನು ಹೆಚ್ಚಿಸ್ಕೊಳ್ತಾ ಮನಸ್ಸನ್ನು ವಿಶ್ವದ ಕಾರ್ಯಗಳಲ್ಲಿ ಬೆರೆಸ್ಕೊಂಡು ಬದುಕನ್ನು ವಿಸ್ತಾರವಾಗಿ ನೋಡಿದಾಗಲೇ ಅದು ಮುಕ್ತಿಯ ಪಥ, ಮುಕ್ತಿಯ ದಾರಿ. ಆಗಲೇ ಸ್ವಾರ್ಥ ಪಥಕ್ಕೆ, ಸ್ವಾರ್ಥದ ವಿರುದ್ಧವಾದಂತಹ ಪಥಕ್ಕೆ ಆ ಮುಕ್ತಿಯ ದಾರಿ ತೆರ್ಕೊಳ್ಳುತ್ತೆ. ಅಂಥ ಮುಕ್ತಿಯ ದಾರಿಯ ಕಡೆಗೆ ನಮ್ಮ ದೃಷ್ಟಿ ಹೊರಳಲಿ ಅಂತಾರೆ ಡಿ ವಿ ಜಿಯವರು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸಮಯ 1:31 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ. ನಿಮಗಾಗಿ ಈಗ ಲಂಚ್ ಬಾಕ್ಸ್ನಲ್ಲಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಗೀತೆ ಮಣಿ ಚಿತ್ರದ ಹಾಡು ಇದು. ರಾಜೇಶ್ ಅವರ ಜೊತೆಗೆ MD ಪಲ್ಲವಿ ಅವರ ಗಾಯನ ಇದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:47 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮಧುರವಾದಂತಹ ಮೆಲೋಡಿ ಹಾಡುಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ಲಂಚ್ ಬಾಕ್ಸ್ನಲ್ಲಿ. ಪಾರ್ವತಿ ಬರುವ ಅಥವಾ ಪಾರ್ವತಿ ಬರುವ ಅನ್ನೋಂಥ ಈ ಹೆಸರನ್ನ ನೀವು ಕೇಳಿದ್ದೀರಾ? ಈ ಹೆಸರು ಎಲ್ಲಿ ಕೇಳಬರುತ್ತೆ ಅನ್ನೋಂಥದ್ದು ನಾನು ನಿಮ್ಗೆ ನಂತರ ತಿಳಿಸ್ತೀನಿ. ಆದರೆ ಇವ್ರು ಯಾರು ಅಂತ ನಿಮಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳೋದಾದರೆ, ಅಸ್ಸಾಂ ರಾಜ್ಯಕ್ಕೆ ಸೇರಿದಂಥವ್ರು ಇವರು. ಈ ಪಾರ್ವತಿ ಅಥವಾ ಪಾರ್ವತಿ ಆ ಕಡೆ ಎಲ್ಲ ವಗಿಂತ ಬ ಹೆಚ್ಚಾಗಿ ಉಪಯೋಗಿಸ್ತಾರೆ. ವ ಜಾಗದಲ್ಲಿ ಬ ಅಂದರೆ ನಾವು ಪಾರ್ವತಿ ಅಂದರೆ ಅವ್ರು ಪಾರ್ವತಿ ಅಂತಾರೆ. ಸೊ ಪಾರ್ವತಿ ಬರುವ ವನ್ಯಜೀವಿ ಕಾರ್ಯಕರ್ತೆ, ಅದರಲ್ಲೂ ಕೂಡ ಆನೆಗಳನ್ನು ಪಳಗಿಸೋದ್ರಲ್ಲಿ ಇವರು ನಿಷ್ಣಾತರಂತೆ. ಇವರ ಹಿರಿಮೆ ಹೆಗ್ಗಳಿಕೆ ಏನಪ್ಪ ಅಂತಂದರೆ, ಆನೆಗಳ ಮಗಳು ಅಂತಲೇ ಇವರನ್ನ ಕರೀತಾರೆ, ಅದರಲ್ಲೂ ಹಸ್ತಿಕನ್ಯೆ ಅಂಥೇಳಿ. ಆನೆಗಳನ್ನು ಪಳಗಿಸಿರುವಂಥ ಮಹಿಳೆಯರಲ್ಲಿ ಇವರೇ ಮೊದಲನೇವರು ಅಂಥೇಳಿ, ಮಾವುತರು ಅಂಥೇಳಿ ನಾವು ಕರಿತೀವಿ. ಮಾವುತರೆಲ್ಲರೂ ಕೂಡ ನಾವು ಪುರುಷರನ್ನೇ ಕಾಣ್ತೀವಿ, ಆದರೆ ಮಹಿಳೆಯೊಬ್ಬಳು ಆನೆಯನ್ನು ಪಳಗಿಸೋದು ಅಂತಂದರೆ ಮೊದಲು ನೆನಪಿಗೆ ಬರುವಂಥದ್ದೇ ಪಾರ್ವತಿ ಬರುವ. ಇವರ ಬಗ್ಗೆ ವಿಶೇಷವಾಗಿ ಕ್ವೀನ್ ಆಫ್ ದಿ ಎಲಿಫೆಂಟ್ ಅನ್ನುವಂಥ ಸಾಕ್ಷ್ಯಚಿತ್ರ ಕೂಡ ಮೂಡಿ ಬಂದಿದೆಯಂತೆ. ಸಾಧ್ಯ ಆದರೆ ನೀವು ನೋಡಿ. ಅಸ್ಸಾಂನ ಗೌರಿಪುರ ಅನ್ನುವಂಥ ರಾಜಮನೆತನಕ್ಕೆ ಸೇರಿದಂತಹ ಇವರು ವನ್ಯಜೀವಿ ಸಂರಕ್ಷಣೆ ಮತ್ತು ಆನೆಗಳ ನಿರ್ವಹಣೆಯಲ್ಲಿ ಇವರು ನಿಷ್ಣಾತಿ ಆಗಿದ್ದಾರೆ, ನಿಪುಣತೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಏಷ್ಯನ್ ಎಲಿಫೆಂಟ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯರು ಕೂಡ ಆಗಿದ್ದರು ಈ ಪಾರ್ವತಿ ಬರುವಾ.

ಪಾರ್ವತಿ ಬರುವ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಆನೆಗಳನ್ನ ಪಳಗಿಸೋದ್ರಲ್ಲಿ ಇವರು ನಿಷ್ಣಾತರು ಅಂತ ಹೇಳಿದ್ದೆ. 2024 ಸಾಲಿನ ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು, ಪಾರ್ವತಿ ಬರುವ ಅನ್ನೋಂಥವ್ರು. ಎಲೆಮರೆಕಾಯಿ ಆಗಿರುವಂತಹ ಎಷ್ಟೋ ಜನರು ನಮ್ಮ ನಡುವೆ ಇದ್ದಾರೆ. ಸದ್ದಿಲ್ಲದೆ ತಮ್ಮ ಕಾಯಕದಲ್ಲಿ ಅವರು ತೊಡಗಿದ್ದಾರೆ. ಸಮಾಜದಲ್ಲಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆದರ್ಶವನ್ನು ಮೆರೆದಿದ್ದಾರೆ. ಸೊ ಇಂಥವರನ್ನು ನಾವು ಯಾವತ್ತೂ ಕೂಡ ಸ್ಮರಿಸ್ಕೊಳ್ಬೇಕು, ಆದರ್ಶವಾಗಿಟ್ಕೊಳ್ಬೇಕು. ಹಾಗೆ ನಾವೇನು ಸಮಾಜದಿಂದ ಪಡ್ಕೊಳ್ತೀವಿ ಅದಕ್ಕೆ ಪ್ರತಿಯಾಗಿ ಏನನ್ನಾದರೂ ನಾವು ನಮ್ಮ ಕೈಯಲ್ಲಿ ಸಾಧ್ಯವಾಗಿರುವಂಥ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅಥವಾ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ಒಂದು ಮಾತಿನೊಂದಿಗೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. 1:55 ಆಗ್ತಾ ಇದೆ. ಕಡೆಯ ಒಂದು ಗೀತೆ ನಿಮಗಾಗಿ, ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಹಾಡು ಇದು. ಇದಾದ ನಂತರ 2 ಸರಿಯಾಗಿ ಇಂಗ್ಲಿಷ್ ಹಿಂದಿ ಎಲ್ಲಿ ದೆಹಲಿ ಕೇಂದ್ರದಿಂದ ವಾರ್ತೆಗಳನ್ನು ಕೇಳಬಹುದು. ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು 2:30 ಪ್ರಸಾರವಾಗುತ್ತೆ. ಮತ್ತೆ 2:40 ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ನೀವು ಕೇಳಬಹುದು. ಸದಾ ಕೇಳ್ತಾ ಇರಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು ಒಂದು ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ಅಂಶಗಳನ್ನು ಬಳಸಿ ತಯಾರಿಸಿದ ಉತ್ಪನ್ನಗಳನ್ನು ಪನ್ನೀರೆಂದು ಲೇಬಲ್ ಮಾಡಿ ಮಾರಾಟ ಮಾಡುವಂತಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೃತಕ ಪನ್ನೀರನ್ನು ಆಹಾರ ಉತ್ಪನ್ನ ತಯಾರಿಕೆಯಲ್ಲಿ ಬಳಸುವುದು, ಸಂಗ್ರಹಿಸುವುದು, ಪೂರೈಸುವುದು ಹಾಗೂ ಮಾರಾಟ ಮಾಡುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಿಸಿಟಿವಿ ಇರಬೇಕು ಎಂದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ನೀಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಸಿಸಿಟಿವಿ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಜಾ ಕುರಿತಂತೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿ ಕೇಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಈವರೆಗೆ ಕೇಂದ್ರದಿಂದ ಯಾವುದೇ ಅನುಮತಿ ಕೋರಿಕೆ ಬಂದಿಲ್ಲ, ರಾಜ್ಯಪಾಲರಿಗೆ ಸಿಬಿಐ ಪತ್ರ ನೀಡಿರುವ ವಿಚಾರ ತಿಳಿದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಮ್ ರಚಿಸಲು ಚಿಂತನೆ ನಡೆಸಲಾಗಿದೆ.

0: ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸುರಕ್ಷಿತ ಆಹಾರ ಹಾಗೂ ನಕಲಿ ಔಷಧಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪ್ರತಿ ಹೋಟೆಲ್ ಮತ್ತು ಔಷಧ ಮಳಿಗೆಗಳ ಮುಂಭಾಗದಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ವ್ಯವಸ್ಥೆ ಆರಂಭಿಸಿದ ಕೇವಲ 2 ದಿನದಲ್ಲೇ 400ಕ್ಕೂ ಅಧಿಕ ದೂರುಗಳು ಬಂದಿವೆ. ದೂರುಗಳು ಬಂದ ಸ್ಥಳಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಇರುವ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಆಹಾರ ಸುರಕ್ಷತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ 90%-95% ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿದ್ದಾರೆ. ಪಿಒಪಿ ಗಣಪತಿ ಮೂರ್ತಿಗಳಿಂದ ಜಲಮೂಲಗಳು ಕಲುಷಿತವಾಗಿ ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಸಹಕರಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಶಕಗಳ ಬೇಡಿಕೆಯಂತೆ ಮಂಗಳೂರು ಸೇರಿದಂತೆ ಉಳ್ಳಾಳದವರೆಗಿನ ರೈಲ್ವೆ ವ್ಯಾಪ್ತಿಯನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ವರ್ಗಾಯಿಸಿ ರೈಲ್ವೆ ಮಂಡಳಿ ಅಧಿಕೃತ ಆದೇಶ ಹೊರಡಿಸಿದೆ. 3 ವಲಯಗಳಲ್ಲಿ ಹಂಚಿ ಹೋಗಿದ್ದ ಮಂಗಳೂರು ರೈಲ್ವೆ ಪ್ರದೇಶ ಇನ್ನು ಮುಂದೆ ನೈಋತ್ಯ ರೈಲ್ವೆಯ ಭಾಗವಾಗಲಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿರುವ ಮಂಗಳೂರು ರೈಲ್ವೆ ಪ್ರದೇಶಕ್ಕೆ ಈ ಮೂಲಕ ಮತ್ತಷ್ಟು ಹೆಚ್ಚಿನ ಶಕ್ತಿ ದೊರೆತಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ, ಮಂಗಳೂರು ಭಾಗದ ಜನತೆಯ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಕರಾವಳಿ ಬೆಂಗಳೂರು ನಡುವೆ ಹೊಸ ರೈಲುಗಳ ಆರಂಭ, ವೇಳಾಪಟ್ಟಿ ಸುಧಾರಣೆ ಹಾಗೂ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಸಿಗಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಭವನದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ 300 ಆಸನಗಳ ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು 150 ಆಸನಗಳ ಸಭಾಭವನ ಹಾಗೂ ಆಜಾದ್ ಚೌಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಚಿಂತಾಮಣಿ ಶಾಸಕ ಡಾ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್, ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರು ತಾಲೂಕಿನ ಕಾಡಿನೊಳಗೆ ಹೆಚ್ಚು ಜನವಸತಿ ಗ್ರಾಮಗಳಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ನಿಯಮಗಳಲ್ಲಿ ಜನರ ಸಂಚಾರಕ್ಕೆ ಸಡಿಲಿಕೆ ಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. ಶೂಟೌಟ್ ಬಳಿಕ ದುಷ್ಕರ್ಮಿಗಳು ತೋಮಿಯಾರ್ಪಾಳ್ಯ, ಕಾರಗ್ಯನಗುಡ್ಡ ಹಾಗೂ ಬೇಟೆಗಾರನ ಗುಡ್ಡ ಕಳ್ಳಬೇಟೆ ತಡೆ ಶಿಬಿರಗಳ ಸೋಲಾರ್ ತಂತಿ ಬೇಲಿ ಗೇಟ್ಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮತ್ತೆ ಎಡೆಮಾಡಿಕೊಟ್ಟಿದೆ. ಇಂದು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಧ್ವಂಸ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾನ್ಸರ್ ನಿಯಂತ್ರಣ ಮತ್ತು ಆರೈಕೆಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ ಹಾಗೂ ಸೂಕ್ತ ರೆಫರಲ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏಮ್ಸ್ ಮಾದರಿಯ ಉನ್ನತ ಆರೋಗ್ಯ ಸಂಸ್ಥೆಗಳು ಟೆಲಿಮೆಡಿಸಿನ್ ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ಪ್ರಾಥಮಿಕ ಹಾಗೂ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೆರವಾಗಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ

ಕೇಂದ್ರ ಸರ್ಕಾರದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಿಡುಗಡೆಯಾಗಿರುವ ಈ ಅನುದಾನದ ಮೂಲಕ ಶಾಲೆಯ ತರಗತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಯ ವಸತಿ ಗೃಹಗಳ ಬೃಹತ್ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು 4 ತಿಂಗಳೊಳಗೆ ಪಾರದರ್ಶಕತೆ ಮತ್ತು ಉನ್ನತ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಏಜೆನ್ಸಿಗೆ ಸೂಚಿಸಲಾಗಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಕಲಂಡೂರು ಗ್ರಾಮದ ಡಾ ಕೆ ನಾಗರಾಜ್ರನ್ನು ನೇಮಕ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈಋತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. 2:41 ಎವರ್ ಗ್ರೀನ್ ಹಾಡುಗಳ ಸಮಯ ಇದು. ಈ ಒಂದು ಹೊತ್ತಿನಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಚಿರಂಜೀವಿ ಸುಧಾಕರ್ ಚಿತ್ರದ ಗೀತೆ, ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಗೆ ಮಂಜುಳಾ ಅವರು ಹಾಡಿರುವಂತಹ ಹಾಡು ಈಗ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಹಾಡು ಆಟ ಆಡು ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನ, ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕುರಿತಾದಂತಹ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಿರುತ್ತೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಮಾಡೇ ಬಿಡೋಣ ಅಲ್ವಾ? ಮೊದಲು ಒಂದು ಪ್ರಶ್ನೆನೇ ಕೇಳ್ಬಿಡ್ತೀನಿ, ಅದಾದ ನಂತರ ಹಾಡನ್ನ ಕೇಳಿಸಿ ನಿಮ್ಮ ಉತ್ತರಗಳೇನಿದೆ ಅದನ್ನ ನೋಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ನಮ್ಮ ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಅನ್ನುವಂಥ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತದೆ? ನಮ್ಮ ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಅನ್ನುವಂಥ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ ಅನ್ನುವಂಥದ್ದು ನನ್ನ ಈ ಹೊತ್ತಿನ ಮೊದಲ ಪ್ರಶ್ನೆ. ಉತ್ತರ ಕೊಡಿ 9480910013 ಈ ಸಂಖ್ಯೆಗೆ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. 3:07 ಆಗಿದೆ. ಹೊಂಬಿಸಿಲು ಕಾರ್ಯಕ್ರಮ ಇದು. ಪ್ರಶ್ನೆ ಕೇಳಿದ್ದೆ, ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಯಾರು ಅಂತ ಹೇಳಿ. ಉತ್ತರವನ್ನ ಕೊಟ್ಟವರು ಯಾರು ಅಂತ ನೋಡುವಂತಹ ಸಮಯ. ಪ್ಯಾನ್ ಇಂಡಿಯಾ ಅನ್ನೋಂಥ ಪರಿಕಲ್ಪನೆ ಇತ್ತೀಚಿನದ್ದಾಗಿದ್ರೂ ಕೂಡ ಪ್ಯಾನ್ ಇಂಡಿಯಾ ಅಂದ್ರೆ ಒಂದೇ ಭಾಷೆ, ಒಂದೇ ಚಿತ್ರವನ್ನು ಏಕಕಾಲದಲ್ಲಿ 7 ಭಾಷೆಗಳಿಗೆ ಅಥವಾ 5ಕ್ಕೂ ಹೆಚ್ಚು ಭಾಷೆಗೆ ನಿರ್ಮಾಣ ಮಾಡುವಂಥದ್ದು ಅಥವಾ ಏಕಕಾಲದಲ್ಲಿ ಡಬ್ ಮಾಡಿ ಅದನ್ನ ರಿಲೀಸ್ ಮಾಡುವಂಥದ್ದು ಇರ್ಬೋದು, ಅದು ಬಹಳ ಹಿಂದೇನೆ ಇತ್ತು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಪ್ಯಾನ್ ಇಂಡಿಯಾ ನಟಿ ಅಂಥೇಳಿ ಮೊದಲನೆಯದಾಗಿ ಯಾರನ್ನ ಕನ್ಸಿಡರ್ ಮಾಡಬಹುದು ಅಂತ ನೋಡೋದಾಗಿದ್ರೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿನಿಮಾದ ಹೆಸರನ್ನಷ್ಟೇ ಹೇಳಿದ್ದಾರೆ, ಆದರೆ ಯಾರು ಅನ್ನೋದನ್ನ ಹೇಳಲಿಲ್ಲ. ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು ಅಂತ ನೋಡೋದಾಗಿದ್ರೆ,

ಎಸ್, ಸಾಕಷ್ಟು ಜನ ಇತ್ತೀಚಿನ ಹೆಸರನ್ನು ಹೇಳ್ತಾ ಇದ್ದೀರಾ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಸರಿಯಾಗಿದೆ. ಅದಾದ ನಂತರ ಸರಿಯಾದ ಉತ್ತರವನ್ನು ಕೊಟ್ಟಿರೋ ಹರೀಶ್ ಅವರು ಮಲ್ಲೇಶ್ ಅವರಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಿಮ್ಮದು ಕೂಡ. ಹಾಗೆ ಅನುಪಮಾ, ಸಂತೋಷ್ ಕುಮಾರ್ ಇವರೆಲ್ಲರೂ ಕೂಡ, ಬಿ ಎಸ್ ಸಂತೋಷ್ ಕುಮಾರ್, ಅನುಪಮಾ, ಶ್ರೇಯಸ್ ಇವರು ಇವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ಬಹಳಷ್ಟು ಜನ ಉತ್ತರವನ್ನು ಕೊಡ್ತಾ ಇದ್ದೀರಾ. ಎಸ್, ಯಾರು ಯಾರು ಯಾರು, ಕುಮಾರ್ ಬಂಗಾರಿ ಆಟೋ ಇವರು ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಬಹಳಷ್ಟು ಬೇರೆ ಬೇರೆ ಹೆಸರುಗಳು ಬರ್ತಾ ಇರೋದ್ರಿಂದ ಸರಿಯಾದ ಉತ್ತರವನ್ನು ಹುಡುಕೋದು ಸ್ವಲ್ಪ ತಡ ಆಗ್ತಾ ಇದೆ. ರಾಧಾಕೃಷ್ಣ ಚಲ್ಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಓಕೆ, ಇನ್ನೂ ಉತ್ತರಗಳು ಬರ್ತಾ ಇದ್ರೂ ಕೂಡ ಕಾಯೋದಕ್ಕೆ ಸಮಯ ಬಹಳ ವ್ಯರ್ಥ ಆಗತ್ತೆ. ಹಾಗಾಗಿ ಇಷ್ಟೇ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡಿ ಸರಿಯಾದ ಉತ್ತರ ಯಾರು ಕೊಟ್ಟಿದ್ದು ಯಾವುದು ಅಂತ ಹೇಳೇ ಬಿಡೋಣ. ಹಾ, ಈಗಷ್ಟೇ ಉತ್ತರ ಬಂದಿದೆ ದಿಲೀಪ್ ಕಲ್ಯಾಣ್ಕರ್ ಅವರು. ಹಾಗೆ ಮಹಾದೇವಿ ಚಂದ್ರಕುಮಾರ್ ಅವರ ಉತ್ತರ ಬಂದಿದೆ ನೇತ್ರಾ ಕೆಂಗೇರಿಯಿಂದ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಲ್ಲಾಡಿ ಹಳ್ಳಿಯಿಂದ ಕೂಡ ಉತ್ತರ ಬಂದಿದೆ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ. ಓಕೆ, ಸರಿಯಾದ ಉತ್ತರ ನೋಡೋದಾಗಿದ್ರೆ ಸಾಹುಕಾರ ಜಾನಕಿ. ಸಾಹುಕಾರ ಜಾನಕಿ ಅವರನ್ನ ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಅಂತ ಹೇಳಿ ಯಾಕೆ ಕರಿಬಹುದು ಅಂತಂದ್ರೆ, ಆ ಕಾಲದಲ್ಲಿ ಮಹಿಷಾಸುರ ಮರ್ದಿನಿ ಅನ್ನುವಂಥ ಸಿನಿಮಾ ಒಂದೇ ಬಾರಿಗೆ 7 ಭಾಷೆಯಲ್ಲಿ ರಿಲೀಸ್ ಆಗಿತ್ತು, ತೆರೆ ಕಂಡಿತ್ತು. ಹಾಗಾಗಿ ಇವರನ್ನ, ಅಂದ್ರೆ ಸಾಹುಕಾರ ಜಾನಕಿ ಅವರು ಇತ್ತೀಚೆಗಷ್ಟೇ ನಿನ್ನೆ ಅಷ್ಟೇ ನಮ್ಮನ್ನ ಅಗಲಿದ್ರು. ಸೊ ಪ್ಯಾನ್ ಇಂಡಿಯಾ ನಟಿ ಅಂತ ಹೇಳಿ ಇವರನ್ನ ಕನ್ಸಿಡರ್ ಮಾಡಬಹುದು. ಆದರೆ ಆಗ ಪ್ಯಾನ್ ಇಂಡಿಯಾ ಅನ್ನುವಂಥ ಪರಿಕಲ್ಪನೆ ಇಲ್ಲದೇ ಇದ್ದಂತಹ ಕಾರಣದಿಂದಾಗಿ ಈಗ ಅದು ಗುರುತಿಗೆ ಬಂದಿದೆ. 3:10 ಆಗ್ತಾ ಇದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ಹೊಂಬಿಸಿಲು ಕಾರ್ಯಕ್ರಮ. ಎಸ್, ಮತ್ತೊಂದು ಪ್ರಶ್ನೆ ಕಡೆ ಗಮನ ಕೊಡೋದಾಗಿದ್ರೆ, ಗಮನಿಸಿ, ಇದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ. ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆಗಸ್ಟ್ 21 ತಾರೀಕು ಅಂದ್ರೆ ನಿನ್ನೆ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನ ಪ್ರಕಟ ಮಾಡಿತು. ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮೊಬೈಲ್ ಫೋನ್ ಅನ್ನ, ದೇಶೀಯ ಮೊಬೈಲ್ ಫೋನ್ ಅನ್ನ ಉತ್ಪಾದನೆ ಮಾಡುವಂತಹ ಘಟಕವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದನ್ನ ಪ್ರಕಟ ಮಾಡಿತು. ಇದರ ಅಂದಾಜು ವೆಚ್ಚ ಎಷ್ಟು ಅನ್ನೋದು ಪ್ರಶ್ನೆ. ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಏನು ಪ್ರಕಟ ಮಾಡಿತು ನಿನ್ನೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಇದರ ಅಂದಾಜು ವೆಚ್ಚ ಎಷ್ಟು ಅನ್ನೋದು ನನ್ನ ಮುಂದಿನ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಂದಿನ ಹಾಗೆ ಒಂದು ಹಾಡಿನ ಅವಕಾಶ ಇದೆ.

ಸಮಯ 3:16 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನಿನ್ನೆ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯೊಂದನ್ನು ಪ್ರಕಟ ಮಾಡಿತು. ಇದರ ಅಂದಾಜು ವೆಚ್ಚ ಎಷ್ಟು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ, ರಾಧಾಕೃಷ್ಣ ಚಲ್ಹಳ್ಳಿ, ದಿಲೀಪ್ ಕಲ್ಯಾಣ್ಕರ್, ನೇತ್ರ ಕೆಂಗೇರಿ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನುರಾಲಿ ಹನುಮಂತಪುರ ಜಗಳೂರಿನಿಂದ, ಲೀಲಾ ಬೇಗೂರಿನಿಂದ, ಸುಧಾ ಬೌದಿಹಾಳ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಸುಧಾ ಮೂರ್ತಿ ಕೆಹಳ್ಳಿಯಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಸಿಎನ್ ಲಕ್ಷ್ಮಣ ಅವರ ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಮಿತ್ರಾ ಸಂಡೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಉದಯಾಕರ್ ಕೇರ ಅವರು ಉಡುಪಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರ ಉಮಾ ತಮ್ಮರೆಡ್ಡಿ ಹೊಸಕೋಟೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕೃತಿಕಾ ಬಿ ವಿ ಕೃತಿಕಾ ಗಣೇಶ್ ಕಂಪ್ಲಿ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತು ಎಸ್ ಎಂ ಶೋಭಾ ಹಾಸನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗೆ ಎಚ್ ಡಿ ಸಮರ್ಥ ಅವರ ಉತ್ತರ ಕೂಡ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು. ಸರಿಯಾದ ಉತ್ತರ ಏನು ಅಂತಂದರೆ 62,500 ಕೋಟಿ. 62,500 ಕೋಟಿಯಷ್ಟು ಅಂದಾಜು ವೆಚ್ಚವನ್ನು ಪ್ರಕಟ ಮಾಡಲಾಗಿದೆ. ಹಾಗಾಗಿ ಒಂದು ದೊಡ್ಡ ಉದ್ಯೋಗದ ಸೃಷ್ಟಿಯಾಗುವಂಥ ನಿರೀಕ್ಷೆ ನಮ್ಮ ಭಾರತದಲ್ಲಿ ನಾವು ಎದುರು ನೋಡಬಹುದು. ಸೊ ಮುಂದಿನ

0: ಎಲ್ಲ ಯುವ ಜನತೆಗೆ, ಅಂದ್ರೆ ನಮ್ಮ ಮುಂಬರುವ ಯುವ ಜನತೆ ಏನಿದೆಯಲ್ಲ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳ್ತಾ 3:18 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ ಕೇಳ್ತಾ
1: ಇದ್ದೀರಾ.
0: ಮತ್ತೊಂದು ಪ್ರಶ್ನೆ ಕಡೆ ಗಮನ ಕೊಡುವಂತಹ ಒಂದು ಸಮಯ ಇದು. ಅಲ್ಗೋಜಾ ಅನ್ನುವಂತಹ ಒಂದು ಸಂಗೀತವನ್ನ ಸಂರಕ್ಷಣೆ ಮಾಡಿದಂತಹ ಕಾರಣಕ್ಕಾಗಿ 2026 ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಜನಪದ ಕಲಾವಿದ ಯಾರು ಅನ್ನೋದು ನನ್ನ ಪ್ರಶ್ನೆ. ಅಲ್ಗೋಜಾ ಸಂಗೀತವನ್ನ ಸಂರಕ್ಷಣೆ ಮಾಡಿದಂತಹ ಕಾರಣಕ್ಕಾಗಿ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪಡೆದ ಜನಪದ ಕಲಾವಿದ ಯಾರು?

0: ಸಮಯ 2:23 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್. ಪ್ರಶ್ನೆ ಈಗಾಗಲೇ ಕೇಳಲಾಗಿತ್ತು, ಏನಂತ ಕೇಳಲಾಗಿತ್ತು? ಅಲ್ಗೋಜಾ ಸಂಗೀತವನ್ನು ಸಂರಕ್ಷಿಸಿದ ಕಾರಣಕ್ಕಾಗಿ 2026 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂತಹ ಕಲಾವಿದ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಕೊಟ್ಟಿದ್ದಾರೆ. ಮತ್ತಿನ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು? ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ. ಸುಬ್ರಹ್ಮಣ್ಯ ಜಯಂತ ಅವರ ಉತ್ತರ ಕೂಡ ಸರಿಯಾಗಿದೆ. ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ನೇತ್ರ ಕೆಂಗೇರಿಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು, ಹೊನ್ನೂರ್ ಆಲಿ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತು ಹೆಚ್ ಆರ್ ರುದ್ರಸ್ವಾಮಿಯವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರಾ ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ, ಚಂದನಾ, ಸ್ಪಂದನಾ ಇವರೆಲ್ಲರೂ ಕೂಡ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಉದಯ್ ಕರ್ಕೇರ ಉಡುಪಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗೆ ಯಾರು, ಶಾನ ಟೈಲರ್ ಅವರು ಅಗಲಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ನಿಮ್ಮದು ಕೂಡ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು? ದೇವಿ ಸಿಂಗ್, ಸರೋಜಾ ಸಿಂಗ್ ಅವರ ಉತ್ತರ. ಎಸ್ ಎಂ ಶೋಭಾ ಹಸನ್ದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಶಾಂತಾಚಾರ ಬಡಿಗೇರ ಅವರ ಉತ್ತರ ಕೂಡ ಸರಿಯಾಗಿದೆ. ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ. ಹಾಗೆ ಎಚ್ ಟಿ ಸಮರ್ಥ ಅವರ ಉತ್ತರ. ನಂದಿನಿ ದೈವಿ ಕುವೆಂಪು ನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ವಾಲ್ಮೀಕಿ ಮರಲಿಂಗಪ್ಪ ಕಂಪ್ಲಿಯವರ ಉತ್ತರ. ಹಾಗೆ ಉಮಾ ತಮ್ಮಾರೆಡ್ಡಿ ಅವರ ಉತ್ತರ. ಭೂಮಿಕಾ ಬಸವರಾಜ್ ಹಗರಿಬೊಮ್ಮನಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಅವರ ಉತ್ತರ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಇನ್ಯಾರು, ಹಾ, ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಸರಿಯಾದ ಉತ್ತರ ಆಗಿದೆ. ಇವರಿಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿರುವಂಥದ್ದು. ಸರಿಯಾದ ಉತ್ತರ ಟಾಗ ರಾಮ್ ಭೀಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇವರು ಅಲ್ಗೋಜಾ ಅನ್ನುವಂಥ ಒಂದು ಸಂಗೀತವನ್ನು ರಕ್ಷಣೆ ಮಾಡಿದಂತಹ ಒಂದು ಕೀರ್ತಿಗೆ ಭಾಜನರಾಗಿದ್ದಾರೆ. ಏನಿದು ಅಲ್ಗೋಜಾ ಸಂಗೀತ ಅಂತ ಅನ್ನೋದಾಗಿದ್ರೆ, ಥಾರ್ ಮರುಭೂಮಿಯ ಪರಂಪರಾಗತ ಸಂಗೀತ ಅಂತೆ ಅಲ್ಗೋಜಾ ಅನ್ನುವಂಥದ್ದು. ಇದು ಜಾನಪದ ವಾದ್ಯದ ಮೂಲಕ ಸಂರಕ್ಷಣೆ ಮಾಡಿ ಪ್ರಚಾರ ಮಾಡಿದ್ದಾರೆ ಇವರು. ಈ ಜಾನಪದ ವಾದ್ಯ ಯಾವುದು ಅಂತಂದ್ರೆ, ಜೋಡಿ ವಾದ್ಯ ಅಂಥೇಳಿ, ಎರಡು ಕೊಳವೆ ಅಂದರೆ ಎರಡು ಮರದ ಕೊಳವೆಗಳ ಜೋಡಿ ವಾದ್ಯ. ಅತ್ಯಂತ ಪುರಾತನ ಜನಪದ ಗಾಳಿವಾದ್ಯಗಳಲ್ಲಿ ಇದು ಒಂದಂತೆ. ಸೊ ಎರಡು ಕೊಳವೆಗಳನ್ನು ನುಡಿಸಿ ಈ ಒಂದು ಅಲ್ಗೋಜಾ ಅನ್ನುವಂಥ ಸಂಗೀತವನ್ನು ಇವರು ಪ್ರಚಾರ ಮಾಡ್ತಾ ಇದ್ರು. ಸೊ ಇಂಥ ಒಂದು ಅಪರೂಪದ ಜನಪದ ಸಂಗೀತವನ್ನು ಸಂರಕ್ಷಣೆ ಮಾಡಿದಂತಹ ಒಂದು ಕಾರಣಕ್ಕಾಗಿ ಟಾಗ ರಾಮ್ ಭೀಲ್ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಕನ್ನಡ ಕಾಮನಬಿಲ್ಲು. ಇದು ನಿಮಗಾಗಿ ಮುಂದಿನ ಪ್ರಶ್ನೆ ಕೇಳಬೇಕಾಗಿದೆ. ಯಾವ ಪ್ರಶ್ನೆ ಇದು ಅಂತ ಅನ್ನೋದಾಗಿದ್ರೆ, ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು? ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅನ್ನೋದು ಈ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ಎಂದಿನ ಹಾಗೆ ನಿಮ್ಗೆ ಇದ್ದೇ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಿ.

0: ಎಸ್, ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದ್ದ ಸಂಸ್ಥೆ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ ಇದು. ಸರಿಯಾದ ಉತ್ತರವನ್ನು ಸಾಕಷ್ಟು ಜನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲಹಳ್ಳಿಯಿಂದ ಉತ್ತರ ಕಳಿಸಿದ್ದಾರೆ. ನಿತ್ಯ ನೆಲಮಂಗಲದಿಂದ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಇನ್ನು ಉತ್ತರವನ್ನು ಕಳಿಸಿರುವಂಥದ್ದು ಹೊನ್ನೂರು ಆಲಿ ಹನುಮಂತಪುರದಿಂದ ಕಳಿಸಿರುವಂಥ ಉತ್ತರ ಸರಿಯಾಗಿದೆ. ಕಬಾಡಿ ವೆಂಕಟೇಶ್, ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಯಾರು ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಕಳಿಸಿರುವಂಥ ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಯಾರು ಯಾರು ಯಾರು ಯಾರು ಎಸ್ ಜಗಳೂರಿನಿಂದ, ದಾವಣಗೆರೆ ಜಗಳೂರಿನಿಂದ ಅಪ್ಪಾಜಿ, ಸುಧಾರಣಿ, ಸ್ಪಂದನಾ, ಚಂದನಾ ಇವರೆಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಂದಿನಿ ಕಿರಣ್ ದೈವಿ ಕುವೆಂಪು ನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಇವರ ಉತ್ತರ ಇಲ್ಲ, ತಪ್ಪಾಗಿದೆ. ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು ಅಂತ ನೋಡ್ತಾ ಇರುವಾಗ, ಹಾಂ, ದಿಲೀಪ್ ಕಲ್ಯಾಣಕರ್ ಅವರ ಉತ್ತರ ವಿಜಯನಗರದಿಂದ ಕಳಿಸಿರುವಂಥದ್ದು ಸರಿಯಾಗಿದೆ. ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರ ಬಂದಿದೆ, ಸರಿಯಾಗಿದೆ. ಹಾಗೆ ಇನ್ಯಾರು ಕಳಿಸಿರುವಂಥದ್ದು, ಹರೀಶ್ ಅವರು ಮಲ್ಲೇಶ್ವರಮ್ಮಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಎಸ್ ಎಂ ಶೋಭಾ ಹಸನ್ದಿಂದ ಉತ್ತರವನ್ನು ಕಳಿಸಿದ್ದಾರೆ. ಉಲ್ಲಾಸ್ ಮಲ್ಲಾಡಿಹಳ್ಳಿ, ಮಾರುತಿ ಉಲ್ಲಾಸ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಯಾರು, ಬಿಳೆಬಾವಿ ಮಂಜುನಾಥ್ ಇಂದರ್ಗಿ ಅವರ ಉತ್ತರ ಕೂಡ ಸರಿಯಾಗಿದೆ. ಮಹಾರಾಷ್ಟ್ರ ಎಸ್ ಎಸ್ ಯಾರು, ಹೆಚ್ ಡಿ ಸಮರ್ಥ ಅವರ ಉತ್ತರ, ಲಕ್ಷ್ಮೀಪತಿ ಮತ್ತು ಯಾರು ಮತ್ತಾರು ಉತ್ತರವನ್ನು ಕಳಿಸಿರುವಂಥದ್ದು, ಎಸ್ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಕಳಿಸಿರುವಂಥ ಉತ್ತರ ಸರಿಯಾಗಿದೆ. ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ಬಾಬಾ ಕಲ್ಯಾಣ್ ಅವರ ಉತ್ತರ ಟೈಪ್ ಮಾಡ್ತಾ ಎಸ್ ಈಗ ಬಂತು ಸರಿಯಾದ ಉತ್ತರ. ಇವರಿಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿರುವಂಥದ್ದು. ಸರಿಯಾದ ಉತ್ತರ ನಾಗ್ಪುರದಲ್ಲಿರುವಂಥ ರಾಷ್ಟ್ರೀಯ ಮಣ್ಣು ಸಮೀಕ್ಷೆ ಮತ್ತು ಭೂ ಬಳಕೆ ಯೋಜನೆ ಸಂಸ್ಥೆ, ಐ ಸಿ ಎ ಆರ್ ಅಂತ ಹೇಳಬಹುದು. ಇದು ಈ ಒಂದು ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಅಂತ ಹೇಳಬಹುದು. ಸೊ ಇಡೀ ಭಾರತದಲ್ಲಿ ಯಾವ್ಯಾವ ಬಗೆಯ ಎಲ್ಲೆಲ್ಲಿ ಎಷ್ಟೆಷ್ಟು ವಿಸ್ತಾರವಾಗಿ ಮಣ್ಣು ಹರಡಿಕೊಂಡಿದೆ ಅನ್ನುವಂಥ ಒಂದು ಚಿತ್ರಣವನ್ನು ಇದು ಒಟ್ಟಾರೆಯಾಗಿ ಕೊಡುತ್ತೆ. ಅದ್ಭುತ ಅಲ್ವಾ? ತಂತ್ರಜ್ಞಾನ ಏನೇನೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಅಂಥೇಳಿ, ತಂತ್ರಜ್ಞಾನವನ್ನು ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಕೈಲೇ ಇದೆ. ಇದು ಇದಕ್ಕೊಂದು ಉತ್ತಮ ಉದಾಹರಣೆ ಅಂತಲೇ ಹೇಳಬಹುದು.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರ

0: ಗಂಟೆಗೆ ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಎಸ್, ಕನ್ನಡ ಕಾಮನಬಿಲ್ಲಿನಲ್ಲಿ ಈಗ ಹಿಂದಿ ಚಿತ್ರರಂಗಕ್ಕೆ ಕುರಿತಾದಂತಹ ಹಿಂದಿ ಚಿತ್ರರಂಗದ ಕುರಿತಾದಂತಹ ಒಂದು ಪ್ರಶ್ನೆ ನಿಮಗಾಗಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆ ಏನಿತ್ತು, ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಈ ಒಂದು ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ನಿರ್ದೇಶಿಸಿದಂತಹ ಪ್ರಸಿದ್ಧ ಚಿತ್ರ ಯಾವುದು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ ಕೇಳ್ಬಿಡ್ತೀನಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ನಿರ್ದೇಶಿಸಿದಂತಹ ಪ್ರಸಿದ್ಧ ಚಲನಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ನಿಮಗಿರುತ್ತೆ.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ನಿರ್ದೇಶಿಸಿದಂತಹ ಚಿತ್ರ ಯಾವುದು ಅನ್ನೋದು ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ರಮ್ಯಾ ಅರಶಿನಕುಂಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸರಿಯಾದ ಉತ್ತರ, ಹಾಗೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಹಾಗೆ ಸುಧಾಮೂರ್ತಿ ಕೆಹಳ್ಳಿಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಹಾಗೆ ಹೊನ್ನೂರಾಲಿ ಹನುಮಂತಪುರ ಜಗಳೂರಿನಿಂದ, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿಯಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರಗಿ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಕಬಾಡಿ ಇಂದಿರಾ ವೆಂಕಟೇಶ್ ಬಿನಿಪೇಟೆಯಿಂದ, ಹಾಗೆ ಹಂಪೆಯಿಂದ ಜಾಫರ್ ಅವರು ಉತ್ತರ ಸರಿಯಾಗಿದೆ. ನರೇಂದ್ರ ಈಚಲ ಬೀಡು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ಎಂ ಶೋಭಾ ಹಾಸನ್ದಿಂದ, ಸುಮಿತ್ರಾ ಸಂಡೂರಿನಿಂದ, ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ನಂದಿನಿ ಕಿರಣ್ ಹಂಸಿನಿ ದೈವಿಕ್ ಕುವೆಂಪು ನಗರದಿಂದ, ಹಾಗೆ ಮಂಡಿಕಲ್ ಕೃಪಾ ಅವರ ಉತ್ತರ ಸರಿಯಾಗಿದೆ. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಎಚ್ ಡಿ ಸಮರ್ಥ ಅವರ ಉತ್ತರ, ಎ ಹರಿಹರನ್ನ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಲಕ್ಷ್ಮೀ ದೇವಮ್ಮ ಸಾತನೂರಿನಿಂದ ಆನಂದ್ ಗುಡಿಗಾರ್ ಅವರ ಉತ್ತರ ತಪ್ಪಾಗಿದೆ ಸರ್. ಇನ್ನು ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸರಿಯಾದ ಉತ್ತರ. ಇನ್ನು ಕಲಬುರಗಿ ರಾಯಚೂರಿನಿಂದ ಆದವ್ ಮತ್ತು ಅಭ್ಯಾಂತ್ ಅವರ ಉತ್ತರ ಸರಿಯಾಗಿದೆ. ಯಾರು ಪಾಟೀಲ್ ಲ್ಯಾಬ್ರೋಟೀಸ್ ಇಲ್ಲಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಅವರು ಕಂಪ್ಲಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನೆಪೇಟೆಯಿಂದ ಸರಿಯಾದ ಉತ್ತರ. ಇನ್ನು ಪದ್ಮಶ್ರೀ ಕುಟುಂಬದವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪಂಡಿತ್ ಸಾರವಾಡ ಅರಿಕೇರಿಯಿಂದ, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಉಪಕಾರ್ ಉಪಕಾರ್ ಅನ್ನುವಂಥ ಸಿನಿಮಾನ ನಿರ್ದೇಶನ ಮಾಡಿದರು ಮನೋಜ್ ಕುಮಾರ್ ಅವರು. ಸ್ವತಃ ಅದರಲ್ಲಿ ಎರಡು ಪಾತ್ರದಲ್ಲಿ ಅವರು ಅಭಿನಯಿಸಿದರು ಕೂಡ. ಒಂದು ಪಾತ್ರದಲ್ಲಿ ಸೈನಿಕನಾಗಿ, ಮತ್ತೊಂದು ಪಾತ್ರದಲ್ಲಿ ರೈತನಾಗಿ ದೇಶ ಪ್ರೇಮದ ಸಂದೇಶವನ್ನು ಅವರು ಸಾರಿದರು. 3:46 ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಹೋಮ್ ಬಿಸಿಲು. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 20 ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ಶಿಪ್ ಪಟ್ಟಾಗಿದ್ದಂತಹ ಭಾರತದ ಕ್ರೀಡಾಪಟು ಯಾರು? ಇತ್ತೀಚಿನ ಸುದ್ದಿ ಇದು. 20 ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ಶಿಪ್ ಪಟ್ಟಾಗಿದ್ದಂತಹ ಇತ್ತೀಚಿನ ಭಾರತದ ಕ್ರೀಡಾಪಟು ಯಾರು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ನಿಮಗಿರುತ್ತೆ.

3:51 ಆಗಿದೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಪ್ರಶ್ನೆ ಕೇಳಿದ್ದೆ, 20 ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ಶಿಪ್ ಪಟ್ಟಾಗಿದ್ದಂತಹ ಭಾರತದ ಕ್ರೀಡಾಪಟು ಯಾರು ಅಂತೇಳಿ ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಜಗದಾಂಬಿಕಾ ಹಂಸವೇಣಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಮತ್ತು ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹೊನರಾಲಿ ಹನುಮಂತಪುರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಇಲ್ಲ ತಪ್ಪಾದ ಉತ್ತರ ಸರ್ ನಿಮ್ದು, ಇನ್ಯಾರು, ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಮಿತ್ರಾ ಸಂಡೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅಪ್ಪಾಜಿ ಎ ಮುಸ್ಟೂರು, ಸುಧಾರಣಿ, ಚಂದನ, ಸ್ಪಂದನ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತಾರು, ಹೆಬ್ಬಾಳದ ರಮೇಶ್ ಅವರ ಉತ್ತರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಯಾರು ಮತ್ತಾರು, ಪೂರ್ಣಿಮಾ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ನಂದಿನಿ ಕಿರಣ್ ಹಂಸಿನಿ ದೈವಿಕ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಅವರ ಉತ್ತರ ಕೂಡ ಸರಿಯಾಗಿದೆ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ ಸರಿಯಾದ ಉತ್ತರ. ಶಾಂತಾಚಾರ ಬಡಿಗೇರ ಅವರ ಉತ್ತರ ಸರಿಯಾಗಿದೆ. ಹಾಗೆ ಶ್ವೇತಾ ಹೆಸರಾವ್ ಸುಳ್ಯದಿಂದ, ಸುಧಾ ಬೂದಿಹಾಳಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಹಾಗೆ ಮರಿಲಿಂಗಪ್ಪ ಕಂಪ್ಲಿ ಅವರ ಉತ್ತರ ಸರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಎಸ್ ಎಂ ಶೋಭಾ, ಆಶಾ ಶ್ರೀನಿವಾಸ್ ಅವರ ಉತ್ತರ ಸರಿಯಾಗಿದೆ. ಉಷಾ ಪರಮೇಶ್ವರ್ ಅವರು ಅರಕಲ್ಗೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತು ಮತ್ತು ಮತ್ತು ಮತ್ತು ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಪಂಡಿತ್ ಸಾರ್ವಾಡ್ ಅರಕೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸಿಲಿಂಗಮೂರ್ತಿ ಸಿರಿಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಯಾರ್ದಾದರೂ ಹೆಸರು ತಪ್ಪಿ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಸರಿಯಾದ ಉತ್ತರ ಆಗಿದೆ ಕಾಜಲ್ ದೋಚಾ. ಕಾಜಲ್ ದೋಚಾಕ್ ಅವರು ಇತ್ತೀಚಿನ ಈ ಒಂದು ಕುಸ್ತಿ ಚಾಂಪಿಯನ್ಶಿಪ್ ಏನು ನಡೀತು, ಅದು 20 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ ಆಗಿತ್ತು. ಸತತ 2ನೇ ಬಾರಿಗೆ ಇವರು ಚಾಂಪಿಯನ್ಶಿಪ್

ಪಟ್ಟವನ್ನು ಗೆದ್ದಿದ್ದಾರೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಸಮಯ 3:54 ಆಗಿದೆ. ಕಡೆಯ ಒಂದು ಗೀತೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಕೂಡ 3:00 to 4:00 ನೀವು ಹೊಂಬಿಸಿಲು ಕಾರ್ಯಕ್ರಮವನ್ನು ಕೇಳಬಹುದು, ಭಾಗವಹಿಸಬಹುದು. ಸೊ ಸದಾ ಕೇಳ್ತಾ ಇರಿ ನಮ್ಮ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಸಮಯ 4:02 ಆಗಿದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲು ಕೇಳ್ತಾ ಇದ್ದೀರಾ. ಆದರೆ ಈಗ ಹಿಂದಿ ಮಿಕ್ಸ್ಡ್ ಮೆಲೋಡೀಸ್ ಕೇಳುವಂತಹ ಸಮಯ. ಹಿಂದಿ ಮಿಕ್ಸ್ಡ್ ಮೆಲೋಡೀಸ್ನಲ್ಲಿ ಗಜಲ್ ಇರುತ್ತೆ, ಪಾಪ್ ಸಾಂಗ್ ಇರುತ್ತೆ, ಹಾಗೆ ಮತ್ತಷ್ಟು ಮಗದಷ್ಟು ಮನರಂಜನೀಯ ಹಾಡುಗಳಿರುತ್ತೆ. ಸೊ ಕೇಳೋದಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಮುಂದಿನ ಹಾಡು ನಿಮಗೋಸ್ಕರ ಎಲ್ಲವೂ ಕೂಡ ಹಿಂದಿ ಹಾಡುಗಳಾಗಿರುತ್ತೆ ಮತ್ತು ವೈವಿಧ್ಯಮಯ ಸಂಗೀತ ಇಲ್ಲಿರುತ್ತೆ. ಈಗ ಪ್ರಸಾರ ಆಗ್ತಾ ಇರೋಂಥ ಮೊಟ್ಟ ಮೊದಲ ಗೀತೆ ಮಂತ್ರ ಅನ್ನೋಂಥ ಹಿಂದಿ ಪಾಪ್ ಸಾಂಗ್ ನಿಮಗಾಗಿ.

0: ಪಾಪ್ ಸಾಂಗ್ ಅನ್ನ ಕೇಳಿದ್ರಿ, ಮೇಡ್ ಇನ್ ಇಂಡಿಯಾ ಅನ್ನೋಂಥ ಈ ಗೀತೆ ಬಹಳ ಜನಪ್ರಿಯತೆಯನ್ನ ಗಳಿಸಿತ್ತು ಆ ಕಾಲದಲ್ಲಿ ಈ ಹಾಡು. ಸೊ ಮತ್ತೊಮ್ಮೆ ಈ ಹಾಡನ್ನ ಕೇಳಿ ಎಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ
1: ಹೇಳಿ.
0: ಬಾಂಬೆ ವೈಕಿಂಗ್ಸ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ನಿಮಗೋಸ್ಕರ, ಲಿಸನ್ ಟು ಮೈ ಹಾರ್ಟ್ ಬೀಟ್ ಅನ್ನುವಂಥ ಈ ಹಾಡು ನಿಮಗಾಗಿ.

0: ಶಾನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ಲವಾಲಜಿ. ಸೊ ನೀವು ಕೇಳ್ತಾ ಇದ್ದೀರಾ ಹಿಂದಿ ಪಾಪ್ ಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಟು ಮೆಲೋಡೀಸ್.
1: ಆಕಾಶವಾಣಿ
0: ಮುಂದಿನ ಗೀತೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಅಲ್ಬೇಲಾ ಸಾಚನ್.

0: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಸಮಯ 4:38 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಮಿಕ್ಸ್ಡ್ ಮೆಲೋಡೀಸ್. ಮುಂದಿನ ಗೀತೆ ನಿಮಗಾಗಿ ರಾಘವ್ ಅವರ ಧ್ವನಿಯಲ್ಲಿ ಕೆನಾಟ್ ಗೆಟ್ ಎನಫ್ ಅನ್ನೋ ಒಂದು ರಿಮಿಕ್ಸ್ ಸಾಂಗ್.

ಹಿಂದಿ ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಅಲೀಶಾ ಅವರ ಧ್ವನಿಯಲ್ಲಿ, ಅನೀಶಾ ಮತ್ತು ಬಿಡು ಅವರ ಧ್ವನಿಯಲ್ಲಿರುವಂತಹ ದಿಲ್ ಅನ್ನುವಂತಹ ಹಾಡು.

ಸಮಯ 4:51 ಆಗಿದೆ. ವಿಭಿನ್ನವಾದಂತಹ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮತ್ತಷ್ಟು ವಿಭಿನ್ನವಾಗಿರುವಂತಹ ಎರಡು ಹಾಡುಗಳೊಂದಿಗೆ ಇವತ್ತಿನ ಈ ಹಿಂದಿ ಪಾಪ್ ಮ್ಯೂಸಿಕ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾನು ಕೂಡ ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ ಕೂಡ ಬಂದಾಯಿತು. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ನಮ್ಮ FM ರೇನ್ಬೋ ಕನ್ನಡ ಕಾಮನಬಿಲ್ಲು ಸದಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ

ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: Play the Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz. ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ. ಮ್ಯೂಸಿಕಲಿ ಯೋರ್ಸ್.
4: ಸಮಯ ಆಗಿದೆ 5:52 ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆದರೆ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ಒಂದು 5 ನಿಮಿಷ ರೀ, ಒಂದೇ ಒಂದು ಹಾಡು ಕೇಳ್ಕೊಂಬರೋಣ. ಒಂದು 5 ನಿಮಿಷ ಆದಮೇಲೆ ಶುರು ಮಾಡೋಣ.
5: ಮೋಹಿನಿ ಪಿಂಗಿನಿ.

ಸಮಯ ಆಗಿದೆ 5:10:47. 5 ನಿಮಿಷ ಆದ್ಮೇಲೆ ನಾನ್ ಸ್ಟಾಪ್ ಸಂಜೆ ಶುರು ಮಾಡೋಣ ಅಂತ ಹೇಳಿದ್ವಿ, ಮತ್ತ್ಯಾಕೋ ಇನ್ನು 5 ನಿಮಿಷ ಬಿಟ್ಬಿಟ್ಟು ಶುರು ಮಾಡೋಣ ಅನ್ನಿಸ್ತಾ ಇದೆ. ಇನ್ನೊಂದು 5 ನಿಮಿಷದ ಹಾಡು ಕೇಳ್ಕೊಂಬಂದು ಶುರು ಮಾಡೋಣ.

ಆಯ್ತು, 5:15 ನಾನು ಹೇಳಿದ್ದೆ 5 ನಿಮಿಷದ ನಂತರ ನಾನ್ ಸ್ಟಾಪ್ ಸಂಜೆ ಶುರು ಮಾಡೋಣ ಅಂತ. 15 ನಿಮಿಷ ಆಗಿದೆ, 27 ಸೆಕೆಂಡ್ಗಳು. ಇನ್ನೇನು ನಾನ್ ಸ್ಟಾಪ್ ಸಂಜೆ ಶುರು ಮಾಡೋಣವಾ ಅಥವಾ ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೊಂದು ಹಾಡಿನ ನಂತರ? ಬೇಡ ಬೇಡ ಬೇಡ, ನಿಮ್ಗೆಲ್ಲರಿಗೂ ತುಂಬಾ ಕೋಪ ಬಂದಿದೆ. ಏನಿದೆ 5 ನಿಮಿಷ ಅಂತ ಒಂದಾದ್ಮೇಲೆ ಒಂದು ಹಾಡಾಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಇವತ್ತಿನ ನಮ್ಮ ಟಾಪಿಕ್ ಆ 5 ನಿಮಿಷ. ಯಾವ 5 ನಿಮಿಷ? ಮಕ್ಕಳನ್ನ ಎದ್ದೋಳಿಸ್ಬೇಕಾದ್ರೆ, ಅಮ್ಮ ತಡಿಯಮ್ಮ 5 ನಿಮಿಷ ಮಲಗ್ತೀನಿ ಬೆಳಗ್ಗೆ ಹೊತ್ತು. ಹಾಗೆ ಹೆಣ್ಣು ಮಕ್ಕಳನ್ನ ಎಲ್ಲಿಗಾದ್ರೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು ಅಂದ್ರೆ, ಬಾರಮ್ಮ ಒಂದು 5 ನಿಮಿಷ ರೆಡಿ ಆಗ್ತೀನಿ ಹಂಗಂತ ಹೇಳಿ, ಗಂಡು ಮಕ್ಕಳೇನು ಹೊರತಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಇದ್ರೆ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರೆ 5 ನಿಮಿಷ ಬಂದೆ. ಇಂತಹ 5 ನಿಮಿಷಗಳು ನಿಮ್ಮ ಮನೆಯಲ್ಲಿ ನಿಮ್ಗೆ ನಗು ತರಿಸುವಂಥದ್ದಾಗ್ಬೋದು, ಕಿರಿಕಿರಿ ಮೂಡಿಸುವಂಥದ್ದಾಗ್ಬೋದು, ಅಥವಾ ಬೇಜಾರು ಬರೆಸುವಂಥದ್ದಾಗ್ಬೋದು. ಇಂತಹ 5 ನಿಮಿಷಗಳ ಬಗ್ಗೆ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ನಾನ್ ಸ್ಟಾಪ್ ಸಂಜೆಯಲ್ಲಿ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಮಾಹಿತಿ ಮತ್ತು ಮನರಂಜನೆಯನ್ನ ನೀಡುವಂತಹ ನಮ್ಮ FM ರೇನ್ಬೋ ಕಾರ್ಯಕ್ರಮಗಳನ್ನ ಆಲಿಸ್ತಾ ನಿಮ್ಮ ಆ 5 ನಿಮಿಷದ ಬಗ್ಗೆ ನಮಗೆ ಮೆಸೇಜ್ ಮಾಡಿ. ಈಗ ಮೂಡಿ ಬರ್ತಾ ಇದೆ ಇಂಪಾದ ಗೀತೆ, ಕೇಳಿ ಆನಂದಿಸಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಮಾತಾಡ್ತಾ ಇದ್ವಿ ಆ 5 ನಿಮಿಷದ ಬಗ್ಗೆ. 5 ನಿಮಿಷಗಳು ಏನೆಲ್ಲ ನಮಗೆ ಕಿರಿಕಿರಿ ಕೊಡುತ್ತೆ. 5 ನಿಮಿಷ ಬಂದೆ, 5 ನಿಮಿಷ ಇದ್ದೆ ಹೇಳ್ತೀನಿ, ಈ ಥರದ್ದನ್ನು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ನಡೆದಂತಹ ಕಿರಿಕಿರಿ ಅಥವಾ ನಿಮಗೆ ಅನಿಸಿದಂಥ ವಿಷಯಗಳ ಬಗ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ಕವಿತಾ ಅವರು ಶಹಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳು 5 ನಿಮಿಷದಲ್ಲಿ ರೆಡಿ ಆಗೋದು, ಗಂಡು ಮಕ್ಕಳು 5 ನಿಮಿಷದಲ್ಲಿ ಬಂದೆ ಅಂತ ಹೇಳೋದು, ಎರಡು ಒಂದೇ ಬಿಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, 5 ಮಿನಿಟ್ಸ್ ಇಸ್ ವೆರಿ ಕಾಸ್ಟ್ಲಿ ಫಾರ್ ಮೀನ. ಅವ್ರಿಗೆ 5 ನಿಮಿಷ ತುಂಬ ಕಾಸ್ಟ್ಲಿ ಅಂತೆ, ಅವರ ವೈಫ್ನ ಫಂಕ್ಷನ್ಸ್ಗೆ ರೆಡಿಯಾಗು ಅಂತ ಹೇಳಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ತುಂಬ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಕಮ್ಮನಹಳ್ಳಿಯಿಂದ ಕುಶಾ ಮದರೀರ ಅವರು ಮೆಸೇಜ್ ಮಾಡಿದ್ದಾರೆ. ನಿಮಗೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ 5 ನಿಮಿಷ ಅಂತ ಕಿರಿಕಿರಿ ಕೊಡುವಂತಹ ಟಾಪಿಕ್ನ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಹಾಗೆಯೇ ನಿನ್ನೆ ಅಷ್ಟೇ ಹಬ್ಬ ಮುಗೀತಲ್ವಾ, ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲೂ ಈ 5 ನಿಮಿಷ ಏನೋ ಸುಮ್ಮನೆ ಆಗಿರಲ್ಲ. ಯಾಕೆ ಅಂದರೆ ಮನೆಯಲ್ಲಿ ಪೂಜೆ ಶುರು ಮಾಡೋಣವಾ ಅಂತ ಹೇಳಿದ್ರೆ, ಅಯ್ಯೋ ಈ ಹೂವು ಇಡೋದು ಮರ್ತುಬಿಟ್ಟಿದ್ದೆ ಒಂದು 5 ನಿಮಿಷ ಅಂತ ಹೇಳ್ತಾರೆ. ಊಟ ಮಾಡೋಣವಾ ಅಂದರೆ ಒಂದು 5 ನಿಮಿಷ ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಫೋಟೋ ತಕ್ಕೊಳ್ಳೋಣವಾ ಅಂತ ಅಂದರೆ ಒಂದು ನಿಮಿಷ ಡ್ರೆಸ್ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾರೆ. ನಿನ್ನೆ ಅಷ್ಟೇ ಹಬ್ಬ ಆಗಿದೆ ಅಲ್ವಾ. ಸೊ ಇಂತಹ 5 ನಿಮಿಷ ನಿಮ್ಮ ಹಬ್ಬದಲ್ಲಿ ಕೂಡ ಏನಾದರೂ ಈ ಥರ 5 ನಿಮಿಷ ಅಂತ ಮಾಡಿದ್ದುಂಟ, ಅದು ಒಂದು ಟೈಮ್ ಈ ಟೈಮಲ್ಲೇ ಮಾಡಿರಬೇಕು ಅಂತಂದರೆ ಆ ಪೀಕ್ ಟೈಮ್ ರೀಚ್ ಆಗೋ ತನಕ ಆ 5 ನಿಮಿಷ ಕಂಟಿನ್ಯೂ ಆಗ್ತಾ ಇರುತ್ತೆ ಅನಿಸುತ್ತೆ. ಇಂತಹ ಸಮಯ ನಿಮ್ಮ ಮನೆಯಲ್ಲಿ ಏನೇನೆಲ್ಲ ನಡೀತು ಅಂತ ಹೇಳಿ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಹೌದು, 5 ನಿಮಿಷದ ಹಾಡು ಕೇಳಿಕೊಂಡು ನಾವು 5 ನಿಮಿಷದ ಕಥೆಗಳನ್ನ ಬರೆಯೋಕೆ ಹೇಳಿದ್ವಿ. ಎಷ್ಟು ಕಥೆಗಳು ಬಂದಿದ್ದಾವೆ ಅಂತ ಅಂದರೆ, ಈಗ ಸದ್ಯಕ್ಕೆ 5 ಕತೆ ಹೇಳ್ತೀನಿ ನೋಡಿ. ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ಸುಧೀಂದ್ರ ಅವರು ಮಲ್ಲೇಶ್ವರದಿಂದ. ನಮ್ಮ ಮನೇಲಿ 5 ನಿಮಿಷದ ಕತೆ ಇದ್ದೇ ಇರುತ್ತೆ ಮೇಡಮ್. ದಿನ ಪ್ರತಿ ನಮ್ಮಮ್ಮ ಅಮ್ಮ ಊಟ ಕೊಡು ಅಂದರೆ 5 ನಿಮಿಷ ಅಂದು ಅರ್ಧ ಗಂಟೆ ಮಾಡ್ತಾರೆ. ಕಾಫಿ ಆಯ್ತಾ ಅಂತ ಅಂದರೆ 5 ನಿಮಿಷ ಅಂದು ಇನ್ನೂ 15 ನಿಮಿಷ ಮಾಡ್ತಾರೆ. ಎಷ್ಟೋ ಸಾರಿ ಹೊರಗೆ ಹೋಗಿ ಕುಡಿದು ಬಂದಿದ್ದುಂಟು. ಮುಂಚೆ ಕೋಪ ಬರ್ತಾ ಇತ್ತು, ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರು ಮೆಸೇಜ್ ಮಾಡಿದ್ದಾರೆ, ಪದ್ಮಾ ಅವರು, 5 ನಿಮಿಷ ಇರಿ ಮೇಡಮ್, ಈ ಹಾಡು ಕೇಳಿಕೊಂಡು ಆಮೇಲೆ ಹೇಳ್ತೀನಿ. ಸ್ಮಾರ್ಟ್ ರೀ, ಆಯಿತು, 5 ನಿಮಿಷದ ಹಾಡು ಆದಮೇಲೆ ಹೇಳಿ ನಿಮ್ಮ ಸ್ಟೋರಿನ. ಹರೀಶ್ ಮಲ್ಲೇಶ್ವರ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಊಬರ್ ಓಲಾ ಮತ್ತು ಕಾರ್ ಬುಕ್ ಮಾಡಿದಾಗ ಡ್ರೈವರ್ಗಳ 5 ನಿಮಿಷ ಅಂತ ಹೇಳಿ 15 ನಿಮಿಷ ಆದರೂ ಬರೋದಿಲ್ಲ, ಅದು ಕಿರಿಕಿರಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲತಾ ವಿನಯ್ ಚಿತ್ರದುರ್ಗದಿಂದ, ಅವರು, ನಮ್ಮ ಮನೆಯಲ್ಲಿ 5 ನಿಮಿಷ ಅಂತ ಯಾವ ಸಿಚುಯೇಷನ್ನು ಬಂದಿಲ್ಲ ಮೇಡಮ್, ಯಾಕಂದರೆ ನಮ್ಮ ಮನೆಯವ್ರಿಗೆ ಪೇಷನ್ಸ್ ಜಾಸ್ತಿ ಇದೆ, ಹಾಗಾಗಿ ಇಬ್ಬರು ಕರೆಕ್ಟ್ ಟೈಮ್ಗೆ ಎಲ್ಲ ಆಗತ್ತೆ ಅಂತ ಹೇಳ್ತಿದ್ದಾರೆ. ಓ ಸೂಪರ್ ರೀ, ಪೇಷನ್ಸ್ ಅವಾರ್ಡ್ ಗೋಸ್ ಟು ಲತಾ ಚಿತ್ರದುರ್ಗ. ಹಾಗೆ ಮತ್ತಾರಿದ್ದಾರೆ, ನಮ್ಮ ಮನೆಯಲ್ಲಿ ನಿನ್ನೆ ಹಬ್ಬ ಇತ್ತಲ್ಲ, ಹೌದು, ಹಬ್ಬದ 5 ನಿಮಿಷನೂ ಕೂಡ ಕೇಳಿದ್ದೆ. ನೆಂಟರು ಬರ್ತೀವಿ ಬರ್ತೀವಿ ಅಂತ ಹೇಳಿ 5 ನಿಮಿಷ ಅಂತ ಮಧ್ಯಾಹ್ನ ಬಂದರು ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ್ ಅವರು, ಬೋಧನ ಹೊಸಹಳ್ಳಿಯಿಂದ. ಎಷ್ಟು ಕೋಪ ಬಂದಿರುತ್ತಲ್ಲ ನಿಮ್ಮ ವೈಫ್ಗೆ, ಬೆಳಗ್ಗೆ ತಿಂಡಿ ರೆಡಿ ಮಾಡಿದರೆ ಅವರು ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ, ರಿಪೀಟ್ ಮಾಡಿಬಿಟ್ಟು ಅದೇ ತಿಂಡಿ ಕೊಡಬೇಕಿತ್ತು ನೀವು, ಆವಾಗ ಮತ್ತೆ ಇನ್ನೊಂದು ದಿನ 5 ನಿಮಿಷ ಅಂತ ಹೇಳ್ತಾ ಇರಲಿಲ್ಲ, ಏನಂತೀರಾ? ಮತ್ತೆ ನಿಮ್ಮ ಮನೆ ಕಥೆಗಳನ್ನ ಕೂಡ ಕಳಿಸಿ, ನಿಮ್ಮ 5 ನಿಮಿಷದ ಕಥೆಗಳು. ನಮ್ಮ ವಾಟ್ಸಪ್ ಸಂಖ್ಯೆ 9480 9010013.

ಸಮಯ ಆಗಿದೆ 5:46:20. 5 ನಿಮಿಷದ ಕತೆಗಳನ್ನ ಹೇಳಿ ಅಂತ ಹೇಳಿದ್ದೆ. 5 ನಿಮಿಷದ ಹಾಡಿನಲ್ಲಿ ನಮ್ಮ ಕೇಳಗರೊಬ್ರು ವಾಟ್ಸಪ್ ಫೈಟಿಂಗ್ ಮಾಡ್ತಾ ಇದ್ದಾರೆ. ಯಾರಪ್ಪ ಅದು ಅಂತಂದ್ರೆ ವೀಣಾ ಕರಿಯಪ್ಪ ಕಮ್ಮನಹಳ್ಳಿಯಿಂದ. ಅವ್ರ ಹಸ್ಬೆಂಡ್ ನನ್ನ ವೈಫ್ನ ರೆಡಿ ಮಾಡಿಸ್ಕೊಂಡು ಫಂಕ್ಷನ್ ಕರ್ಕೊಂಡು ಹೋಗೋದು ಕಷ್ಟ ಅಂತ ಹೇಳಿದ ತಕ್ಷಣ ವಾಟ್ಸಪ್ಪಲ್ಲೇ ಫೈಟಿಂಗ್ ಮಾಡಿ, ಐ ಡೋಂಟ್ ಕೇರ್, ಮೈ ಹಸ್ಬೆಂಡ್ ಈಸ್ ಆಲ್ವೇಸ್ ವರೀಡ್ ಅಬೌಟ್ ದಟ್ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡ್ರಿ, ನಿಮ್ಗೆ ಹೆಂಗೆ ಬೇಕೋ ಹಂಗಿರಿ. 5 ನಿಮಿಷದ ಇನ್ನೊಂದು ಹಾಡು ಕೇಳಿಕೊಂಡು ಬರೋಣ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ 5 ನಿಮಿಷಗಳ ಬಗ್ಗೆ ಮಾತಾಡ್ತಾ, 5 ನಿಮಿಷ ನಮಗೆ ಕಿರಿಕಿರಿ ಮಾಡುವಂತಹ 5 ನಿಮಿಷಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಲಿಂಗಸೂಗರ್ನಿಂದ ಅಮರ ಗುಂಡಪ್ಪ ಅಂಗಡಿ ಅವರು ಮೆಸೇಜ್ ಮಾಡಿದ್ದಾರೆ, ಯಾರಾದರೂ ನನ್ನ ಹತ್ರ 5 ನಿಮಿಷ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ 20 ನಿಮಿಷ ವೆಯ್ಟ್ ಮಾಡಿ, 20 ನಿಮಿಷ ವೆಯ್ಟ್ ಮಾಡಿ ಮುಂದಿನ ಕ್ರಮವಾಗುತ್ತೆ, ಹಾಗೆ ಎಷ್ಟು ಸೆಕೆಂಡ್ಗೆ 1 ನಿಮಿಷ ನಿಮ್ಮದು ಅಂತ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಓ, ಎಷ್ಟು ಸೆಕೆಂಡ್ಗಳಿಗೆ 1 ನಿಮಿಷ ನಿಮಗೆ ಅಂತ ಕೇಳ್ತಾರಂತೆ ಇವರು, ಲಿಂಗಸುಗುರ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಈ 5 ನಿಮಿಷಗಳ ಟಾಪಿಕ್ ಇವತ್ತು ನಾವು ನಿಮ್ಮ ಜೊತೆ ಮಾತಾಡ್ತಾ ಇದ್ವಿ. ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ, ಇದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ನಿಜ ಹೇಳಬೇಕಂದ್ರೆ 5 ನಿಮಿಷ ಅನ್ನೋದು ತುಂಬ ಚಿಕ್ಕ ಸಮಯ, ಆದರೆ ಅದೇ 5 ನಿಮಿಷ ಕೆಲವೊಮ್ಮೆ ನಮ್ಮನ್ನು ನಗಿಸುತ್ತೆ, ಕೆಲವೊಮ್ಮೆ ಕಿರಿಕಿರಿ ಮಾಡುತ್ತೆ, ಇನ್ನೊಮ್ಮೆ ಯಾರನ್ನಾದರೂ ಕಾಯೋಂಗೆ ಮಾಡುತ್ತೆ. ಆದರೆ ಜೀವನದಲ್ಲಿ ನಮಗೆ ಇಷ್ಟವಾದವ್ರ ಜೊತೆ ಕಳೆಯೋ ಆ 5 ನಿಮಿಷಗಳು ಮಾತ್ರ ಎಷ್ಟು ಚಿಕ್ಕದಾಗಿದ್ದರೂ ನೆನಪಲ್ಲಿ ತುಂಬ ದೊಡ್ಡದಾಗಿ ಉಳಿಯುತ್ತಲ್ವಾ? ಹಾಗಾಗಿ ಇವತ್ತಿಂದ ಯಾರಾದರೂ 5 ನಿಮಿಷ ಅಂತ ಅಂದಾಗ ತಕ್ಷಣ ಕೋಪ ಮಾಡಿಕೊಳ್ಳದೆ ಆ 5 ನಿಮಿಷವು ಒಂದು ಸುಂದರ ಕ್ಷಣವಾಗಬಹುದು ಅಂತ ಕಾಯೋಣ ಅಂತ ನಿಮಗೂ ನನಗೂ ಸೇರಿ ಹೇಳ್ಕೋತಾ, ಈ ಸುಂದರ ಸಂಜೆ ನಿಮ್ಮ ಜೊತೆ ನಾನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸುಂದರ ಹಾಡುಗಳನ್ನ ಪ್ರಸಾರ ಮಾಡಿತ್ತು, ನನಗೂ ಕೂಡ ಸಂತೋಷ ತಂದಿದೆ. ಕೇಳ್ತಾ ಇರಿ FM ರೇನ್ಬೋ ಕನ್ನಡ ಕಾಮನವಿಲ್ಲು.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಸಮಯ ಆಗಿದೆ 6:48. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: The news read by Valsa Williams. Union Home Minister Amit Shah held an important meeting with senior Gorkha leaders today at a resort in Sukna, Siliguri. After the meeting, the Home Minister announced that a high-level committee to resolve the issue

0: ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
2: ನಾನು ಕಲಾವಿದನಾದ್ರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲೇ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ.
3: ಎಲ್ಲ ಪಾತ್ರದಲ್ಲಿಯೂ ಅವರು ಅದ್ವಿತೀಯರಾಗಿದ್ದರು. ರೂಪ, ಮಾತುಗಾರಿಕೆ, ಅಭಿನಯ, ಹಾಡುಗಾರಿಕೆ ಎಲ್ಲದರಲ್ಲಿಯೂ ಅವರು ಗಟ್ಟಿಗರಾಗಿದ್ದರು. ಎಲ್ಲವೂ ಅವರಲ್ಲಿ ತುಂಬಿತ್ತು. ಆದ್ರಿಂದಲೇ ಅವರು ಇಷ್ಟು ಪ್ರಸಿದ್ಧರಾಗೋದಕ್ಕೆ ಕಾರಣ. ವಿದ್ಯಾರ್ಥಿಗಳು ಕೂಡ ಅವರ ಅಭಿನಯಕ್ಕೆ ಮೆಚ್ಚಿ ರಾಮ್ ವರ್ಮ, ಶಾಕುಂತಲಾ, ನಿರುಪಮಾ ನಾಟಕಗಳನ್ನ ಪದೇ ಪದೇ ಕೇಳಿ ನೋಡೋದಕ್ಕೆ ಆ ನಾಟಕದ ದಿವಸ ಕಿಕ್ಕಿರುದು ತುಂಬಿರುತ್ತಿದ್ರು. ಆಂಗ್ಲರು ಕೂಡ ಅವರ ಅಭಿನಯ ನೋಡಿ ಮನಸಾರ ಕೊಂಡಾಡಿದ್ದಾರೆ. ಸಹನಟರಾದ ನಮಗೂ ಅವರ ಅಭಿನಯ ಒಂದೊಂದು ವೇಳೆ ತಬ್ಬಿಬ್ಬು ಮಾಡ್ತಾ ಇತ್ತು. ಅವರು ಕೋಪವಾಗಿದ್ದಾರೋ ಸಂತೋಷವಾಗಿದ್ದಾರೋ ಅನ್ನೋಷ್ಟು ಅನುಮಾನ ಬರುವಂತಹ ನಟನೆ ಅವರಲ್ಲಿತ್ತು. ಹಿರಣ್ಯಕಶಿಪು ಪಾತ್ರ ಮಾಡ್ತಾ ಇದ್ದಾಗ ಅವರು ರೇಗ್ಕೊಂಡು ಕೋಪದಲ್ಲಿ ಪಾರ್ಟ್ ಮಾಡುವಾಗ ನಮಗೆ ಅನುಮಾನ, ಏನು ನಿಜವಾಗಲೂ ಇವರು ಕೋಪಿಸ್ಕೊಂಡೇ ಇದ್ದಾರೆಯೋ, ಎಲ್ಲ ವರದಾಚಾರ ನಮ್ಮ ಜೊತೆಯಲ್ಲಿ ಇದ್ದೇನೆ ಮೊದಲಿದ್ದ ಹಾಗೆ ಇದ್ದಾರೆಯೋ ಅಂತನೋ ಅಷ್ಟು ಅನುಮಾನ ತರ್ತಾ ಇತ್ತು ಅವರ ಅಭಿನಯ. ಅಷ್ಟು ರಸವತ್ತಾಗಿ ಅವರ ಅಭಿನಯ ಇರ್ತಿತ್ತು. ಅವ್ರ ನಾಟಕಗಳು ಅಂದರೆ ಪಂಡಿತ ಪಾಮರ ರಂಜನೆಗೆ ಗುರಿಯಾಗಿತ್ತು. ನಮ್ಮ ಕನ್ನಡ ನಾಟಕಗಳು ಅಂದರೆ ಇತರ ಭಾಷಾ ಜನರಿಗೂ ಪ್ರಿಯವಾಗಿ ಮಾದರಿಯಾಗಿರುವಂತೆ ಬೆಳಕಿಗೆ ತಂದವರೆಂದರೆ ವರದಾಚಾರ್ಯರೇ. ಆ ತಂದೆ ಮಕ್ಕಳ ಯೋಗಕ್ಷೇಮ ಹೇಗೆ ನೋಡ್ತಾನೆಯೋ ಹಾಗೆ ಕಂಪನಿ ನಟರನ್ನ ಮತ್ತು ಇತರ ಜನಗಳನ್ನು ಅವ್ರಿಗೆ ಸೇರಿದವರು ಎಲ್ಲರನ್ನೂ ಒಂದು ತಾರತಮ್ಯವೂ ಮಾಡದೆ ನೋಡ್ಕೊಳ್ತಾ ಇದ್ರು. ಅವರು ಅವ್ರ ಕಂಪ್ನಿಯಲ್ಲಿದ್ದ ಜನಗಳಿಗೇನೆ ಮುಂಚೆ ಮದುವೆ ಮಾಡಿಸಿದ್ದು ಅಲ್ಲದೇ ಹೊರಗಿನಿಂದ ಯಾರು ಬಂದು ಅವರ ಸಹಾಯ ಬೇಡಿದರೆ ನಾಸ್ತಿ ಅನ್ನೋ ಶಬ್ದವೇ ಅವರಲ್ಲಿ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬೇಕಾದ ಸಹಾಯ ಕೊಡ್ತಾ ಇದ್ದರು. ಅನೇಕರಿಗೆ ವರ್ಷಗಟ್ಟಲೆ ಸ್ಕೂಲ್ ಫೀಸ್ಗಳು ಸಹಾಯ ಮಾಡಿರೋದು ಉಂಟು. ಅವರ ಸಂಪಾದನೆಯಲ್ಲಿ ಬಹುಭಾಗ ಈ ಧರ್ಮ ಕಾರ್ಯಕ್ಕೆ ವಿನಿಯೋಗವಾಯಿತೆ ಹೊರತು ಅವರ ಸ್ವಂತಕ್ಕೆ ಅಂತಂದದ್ದೆ ಸ್ವಾಭಿಮಾನದಿಂದ ಯಾವುದನ್ನು ಉಳಿಸಲೇ ಇಲ್ಲ. ಕಡೆಗೆ ಅವರು ಸಾಯೋ ಕಾಲದಲ್ಲಿ ಅವರ ಕೈಯಲ್ಲಿ ಅವರದು ಅಂತಂದಿದ್ದೆ ಒಂದು 10 ರೂಪಾಯಿ ಕೂಡ ಇರಲಿಲ್ಲ ಅಂತಂದರೆ ಅವರು ಎಷ್ಟು ಉದಾರ ಮನಸ್ಸಿನಿಂದ ಎಷ್ಟು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ, ಈ ಕಲೆಗೋಸ್ಕರ ಶ್ರಮಪಟ್ಟು ಖರ್ಚು ಮಾಡಿಸಿದ್ದಾರೆ ಅಂತನ್ನೋದನ್ನು ನೀವೇ ತಿಳ್ಕೋಬಹುದು. ತಮ್ಮಲ್ಲಿ ಹಣವಿಲ್ಲದೆ ಹೋದರೂ ಒಂದೊಂದು ಸಮಯದಲ್ಲಿ ಯಾರಾದರೂ ಬಂದು ನನ್ನ ಸ್ಥಿತಿ ಹೀಗಿದೆ, ನೀವು ಸಹಾಯ ಮಾಡಬೇಕು ಅಂತ ದೇಹಿ ಅಂತ ಕೇಳಿದ್ರೆ ಅಯ್ಯೋ ಅವ್ರಿಗೆ ಹೇಗಪ್ಪ ಇಲ್ಲ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಸಾಲ ತಂದು ಆ ಸಹಾಯ ಮಾಡಿರೋದು ನಿದರ್ಶನ ಎಷ್ಟೋ ಇದೆ. ಈ ಕಲೆಗೋಸ್ಕರವಾಗಿಯೇ ಅವರ 30ನೇ ವಯಸ್ಸಿನಿಂದ ಅವರು ಸಾಯೋವರೆಗೂ ಏಕ ಪ್ರಕಾರವಾಗಿ ದುಡಿದು ಈ ಕನ್ನಡ ರಂಗಭೂಮಿನೇ ಉದ್ಧಾರ ಮಾಡಿದ್ರು ಅಂತಲೇ ಹೇಳಬಹುದು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸಿಲಿಗುಡಿ ನಗರೆ ವರಿಷ್ಠೈ ಗೋರಖಾ ನೇತೃಭಿ ಸಹ ಮೇಲನಂ ಅಕರೋತ್. ವಾರ್ತಾ

0: ಅರಸ್ಯ ಪಂಕಜ್ ಸಿಂಹಸ್ಯ ಅಧ್ಯಕ್ಷತಾಯಾಂ ಸಮಾಹ್ವಾನಾನಾಂ ಸಮಾಧಾನಾಯ ಉಚ್ಚ ಸ್ತರೀಯ ಸಮಿತ್ಯಾಃ ಘೋಷಣಾ ಅಪಿ ಜಾತಾ. ಸರ್ವಕಾರೇಣ ಚತುರ್ವರ್ಷೇಭ್ಯಃ ನ್ಯೂನ ಬಾಲಕಾನಾಂ ಕೃತೆ ಕ್ಲೋರ್ಫೆನಿರಾಮೀನ್, ಮೆಲಿಯೇಟ್ ತಥಾ ಫಿನೈಲೆ ಫ್ರೈನ್ ಹೈಡ್ರೋಕ್ಲೋರೈಡ್ ಇತ್ಯೇತೈಃ ಯುಕ್ತಾನಾಂ ಸರ್ವಾಣಿ ನಿಶ್ಚಿತ ಮಾತ್ರಾ ಸಂಯೋಜನಾನಿ ನಿರ್ಮಾಣೆ, ವಿಕ್ರಯಣೆ, ವಿತರಣೆ ಚ ಪ್ರತಿಬಂಧಂ ಸ್ಥಾಪಿತಂ. ಅದ್ಯ ಸಾಯಂಕಾಲೆ ಆಂಧ್ರಪ್ರದೇಶಸ್ಯ ವಿಶಾಖಪತ್ತನಂ ನಗರೆ ಬ್ರಿಕ್ಸ್ ಯುವ ಮಂತ್ರಿಣಾಂ ಸಭಾ ಆರಭ್ಯತೆ. ಭಾರತಃ ಸೋಮಾಲಿಯಾ ದೇಶೇನ ಸಹ ದ್ವಾವಿಂಶತಿಃ ಭಾರತೀಯ ನಾವಿಕೈಃ ಸಹ ವಿದೇಶೀಯ ಧ್ವಜಯುಕ್ತಯೋಃ ವಾಣಿಜ್ಯಿಕ ನೌಕಾಯಾನಯೋಃ ಅಪಹರಣಸ್ಯ ವಿಷಯೆ ಚರ್ಚಾಂ ಕರೋತಿ. ಅಪಿ ಚ BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾಯಾಂ ಭಾರತೀಯ ಮಹಿಳಾ ಡಬಲ್ಸ್ ಯುಗ್ಮಸ್ಯ ತ್ರಿಸಾ ಜಾಲಿ ಗಾಯತ್ರಿ ಗೋಪೀಚಂದಯೋಃ ತಥಾ ಚೀನದೇಶಸ್ಯ ಲಿಯು ಶೇಂಗ್ ಶು ಟೆನ್ ನಿಂಗ್ ಇತ್ಯೇತಯೋಃ ಮಧ್ಯೆ ಉಪಾಂತ್ಯ ಚಕ್ರೀಯ ಸ್ಪರ್ಧಾ ಸಂಪ್ರತಿ ನವದೆಹಲ್ಯಾಂ ಪ್ರಚಲತಿ. ವಾರ್ತಾಃ ವಿಸ್ತರೇಣ. ಪಶ್ಚಿಮ ಬಂಗಸ್ಯ ಪರ್ವತೀಯ ಕ್ಷೇತ್ರಾಣಾಂ ಸರ್ವೈಃ ಪಕ್ಷಧಾರಕೈಃ ಸಹ ಕೇಂದ್ರೀಯ ಮಂತ್ರಿಣಾ ಅಮಿತ್ ಶಾಹೇನ ಸಿಲಿಗುಡಿ ನಗರೆ ಉಪವೇಶನಂ ಏಕಂ ಕೃತಂ. ಅದ್ಯ ವಿಷಯೆ ಅಸ್ಮಿನ್ ನಿರ್ಣಯೋ ಅಯಂ ಜಾತಃ ಯತ್ ತತ್ರತ್ಯ ಪರ್ವತೀಯ ಕ್ಷೇತ್ರಾಣಾಂ ಸಮಾಹ್ವಾನಾನಾಂ ಸ್ಥಾಯೀಯ ಸಮಾಧಾನಾರ್ಥಂ ಪೂರ್ವ ಐಪಿಎಸ್ ಅಧಿಕಾರಿಣಃ ಪಂಕಜ ಸಿಂಹಸ್ಯ ನೇತೃತ್ವೇ ಏಕಸ್ಯಾಃ ಮಧ್ಯಸ್ಥ ಸಮಿತ್ಯಾಃ ಸಂರಚನಾ ಜಾತಾ. ಸಮಿತಿರಿಯಂ ಕೇಂದ್ರೀಯ ಕಾರ್ಯಾಲಯಂ ಪ್ರತಿ ಪ್ರತಿವೇದನಂ ಪ್ರೇಷಯಿಷ್ಯತಿ. ಸಿಲಿಗುಡಿ ನಗರಸ್ಯ ಸುಕಾರ ಕ್ಷೇತ್ರೆ ಅನುಷ್ಠಿತೆ ಅಸ್ಮಿನ್ ಉಪವೇಶನೆ ಪಶ್ಚಿಮ ಬಂಗಸ್ಯ ವಿಪಕ್ಷಿ ನೇತಾರಃ ಸುವೇಂದು ಅಧಿಕಾರಿ ಅನ್ಯ ಚ ಗಣಮಾನ್ಯ ಜನಾಃ ಉಪಸ್ಥಿತಾಃ ಆಸನ್. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ರೋಕ್ತಂ ಯತ್ ಭಾರತದೇಶೇನ ಲೈಸೆನ್ಸ್ ರಾಜ್ ಇತ್ಯಸ್ಯ ಕಾಲಾವಧೌ ಉತ್ಪಾದನ ದಂಡಿತಕರಣಸ್ಯ ಸ್ವೀಯ ದೃಷ್ಟಿಕೋಣೆ ಆಧಾರಭೂತ ಪರಿವರ್ತನಂ ವಿಹಿತಮಸ್ತಿ. ಸಾಂಪ್ರತಂ ತತ್ಸ್ಥಾನೆ ಪ್ರಾಶಾಸನಿಕ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ILPI ಇತ್ಯನೆಯ ಯೋಜನೆಯ ಮಾಧ್ಯಮೇನ ಪುರಸ್ಕೃತಃ ಕ್ರಿಯತೆ. ಪ್ರವರ್ತಮಾನ ವರ್ಷೀಯ ಇಕೋನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಇತ್ಯಸ್ಮಾತ್ ಮಂಚಾತ್ ಸಂಬೋಧನೆ ಪ್ರಧಾನಮಂತ್ರಿ ಪ್ರೋಕ್ತವಾನ್ ಯತ್ ಪುರಾತನಿ ಪದ್ಧತಿಃ ಸಾಂಪ್ರತಿಕೀ ಪದ್ಧತಿತಃ ಭಿನ್ನಾ ವರ್ತತೆ. ಪ್ರಧಾನಮಂತ್ರಿಣಾ PLI ಯೋಜನಾಯಾಃ ಸಫಲತಾ ಅಪಿ ಚರ್ಚಿತಾ ಯತ್ರ ಸಾರ್ಧ ದ್ವಿಲಕ್ಷ ಕೋಟಿ ರೂಪ್ಯಕಾಣಾಂ ನಿವೇಶಃ ಜಾತಃ. ದ್ವಾವಿಂಶತಿ ಲಕ್ಷ ಕೋಟಿ ರೂಪ್ಯಕಾಣಾಂ ಉತ್ಪಾದನಂ ಕ್ರಯಣಂ ಪಂಚದಶ ಲಕ್ಷ ರೋಟಿ ರೂಪ್ಯಕಾಣಾಂ ನಿರ್ಯಾತಃ ಅಪಿ ಜಾತಃ. ಚತುರ್ದಶ ಲಕ್ಷಾಧಿಕಾನಿ ವೃತ್ತ್ಯವಸರಾಣಿ ಅಪಿ ಸೃಜಿತಾನಿ.
1: ಜಹಾ ಪಹಲೆ ಪ್ರೊಡಕ್ಷನ್ ಬಢಾನೆ ಪರ್ ಪನಿಶ್ಮೆಂಟ್ ಮಿಲ್ತಾ ಥಾ ವಹೀ ಆಜ್ ಹಮಾರಿ ಸರ್ಕಾರ ಪ್ರೊಡಕ್ಷನ್ ಬಢಾನೆ ಪರ್ ಇನ್ಸೆಂಟಿವ್ ದೇ ರಹಿ ಹೈ. PLI ಸ್ಕೀಮ್ ಕಿ ಸಕ್ಸೆಸ್ ದುನಿಯಾ ದೇಖ ರಹಿ ಹೈ. ಸಿರ್ಫ್ ಇಸ್ ಏಕ್ ಯೋಜನಾ ಕಿ ವಜಹ ಸೆ ಕರೀಬ್ ಢಾಯ್ ಲಾಖ ಕರೋಡ್ ರೂಪಿಯ ಕಾ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಹುವಾ ಹೈ. 22 ಲಾಖ ಕರೋಡ್ ರೂಪಿಯ ಸೆ ಜ್ಯಾದಾ ಕಾ ಪ್ರೊಡಕ್ಷನ್ ಔರ್ ಸೇಲ್ಸ್ ಹುಯಿ ಹೈ. 15 ಲಾಖ ಕರೋಡ್ ರೂಪಿಯ ಸೆ ಜ್ಯಾದಾ ಕಾ ಎಕ್ಸ್ಪೋರ್ಟ್ ಹುವಾ ಹೈ ಔರ್ 14 ಲಾಖ ಸೆ ಜ್ಯಾದಾ ಡೈರೆಕ್ಟ್ ಔರ್ ಇಂಡೈರೆಕ್ಟ್ ಜಾಬ್ ಬನಿ ಹೈ.
0: ಶ್ರೀ ಮೋದಿ ಭಾರತ ದೇಶ ಅಂತಾರಾಷ್ಟೀಯ ಸಮುದಾಯಸ್ಯ ಆಶಾ ವಿಕಾಸಸ್ಯ ಚ ಉಜ್ವಲ ಸ್ಥಾನಂ ವಿದ್ಯತೆ ಇತಿ ಅಪಿ ಪ್ರತಿಪಾದಿತವಾನ್.
1: ದುನಿಯಾ ಮೇ ಗ್ರೋಥ್ ಕೋ ಲೇಕರ್ ಕೆ ಕೈ ತರಹ ಕಿ ಚಿಂತಾಯೆ ಹೈ. ದುನಿಯಾ ನೆ ಬಡಾ ಭಯಂಕರ ಏಕ್ ರೂಪ ದೇಖಾ ಹೈ ಇನ್ ದಿನೋ. ರಿಸೋರ್ಸಸ್ ಕಾ ವೆಪನೈಜೇಷನ್ ಹೋ ರಹಾ ಹೈ, ಅವಿಶ್ವಾಸ ಕಾ ವಾತಾವರಣ ವಿಶ್ವ ಕೆ ಲಿಯೆ ಅನೇಕ ನಯೀ ಚುನೌತಿಯಾ ಲೇಕರ್ ಕೆ ಆ ರಹಾ ಹೈ. ಲೇಕಿನ್ ಐಸೆ ಸಮಯ ಮೇ ಭಿ ದುನಿಯಾ ಭಾರತ ಕೋ ಗ್ರೋಥ್ ಔರ್ ಹೋಪ್ ಕೆ ಬ್ರೈಟ್ ಸ್ಪಾಟ್ ಕೆ ರೂಪ ಮೇ ದೇಖ ರಹಿ ಹೈ. ಭಾರತ ನೇ ಅಪನಿ 25 ಕರೋಡ್ ಆಬಾದಿ ಕೋ ಗರೀಬಿ ಸೆ ಬಾಹರ್ ನಿಕಾಲಾ ಹೈ.
0: ಸರ್ವಕಾರೇಣ ಅದ್ಯ ಕ್ಲೋರ್ ಫಿನಿರಾಮೈನ್, ಮೆಲಿಯೇಟ್, ಫಿನೈಲೆ ಫ್ರೈನ್, ಹೈಡ್ರೋಕ್ಲೋರೈಡ್ ಇತ್ಯೇತಯೋಃ ಘಟನಾನಾಂ ಯುಕ್ತಾನಾಂ ಸರ್ವಾಸಾಂ ನಿಯತ ಮಾತ್ರಾ ಸಂಯೋಜನ ಔಷಧೀನಾಂ ನಿರ್ಮಾಣೆ, ವಿಕ್ರಯಣೆ, ವಿತರಣೆ ಚ ಪ್ರತಿಬಂಧಾಃ ಸಂತಿ. ಸ್ವಾಸ್ಥ್ಯ ಮಂತ್ರಾಲಯೇನ ಏಕಾ ಅಧಿಸೂಚನಾ ಪ್ರದರ್ಶಿತಾ ಯಸ್ಯಾಂ ಚತುರ್ವರ್ಷೇಭ್ಯಃ ಯೇಷು ಬಾಲೇಷು ಏತಾಸಾಂ ಔಷಧೀನಾಂ ಪ್ರಯೋಗಃ ನ ಕರಣೀಯಃ इति अपि स्पष्टं कृतम्।

ಬಾಲಕಾನಾಂ ಸ್ವಾಸ್ಥ್ಯ ಸುರಕ್ಷಾಯಾಃ ವಿಷಯೆ ಏಷ ಮಹತ್ವಪೂರ್ಣ ನಿರ್ಣಯಃ ವಿದ್ಯತೆ. ಪ್ರಶಾಸನೇನ ಇದಂ ಅಪಿ ಕಥಿತಂ ಯತ್ ಏತಾದೃಶಾನಾಂ ಸಂಯೋಜನಾನಾಂ ಪ್ರಯೋಗಃ ಬಾಲಕೇಷು ಹಾನಿಕಾರಕಃ ಭವಿತುಂ ಅರ್ಹತಿ. ಯುವಾ ಕಾರ್ಯ ಕ್ರೀಡಾ ಮಂತ್ರಾಲಯಸ್ಯ ಕೇಂದ್ರೀಯ ಮಂತ್ರಿ ಡಾ ಮನ್ಸುಖ್ ಮಾಂಡವಿಯ ಬ್ರಿಕ್ಸ್ ದೇಶಾನಾಂ ಮಂತ್ರಿಭಿಃ ವರಿಷ್ಠ ನೇತೃಭಿಶ್ಚ ಸಾಕಂ ಅದ್ಯ ಆಂಧ್ರಪ್ರದೇಶಸ್ಯ ವಿಶಾಖಾಪಟ್ಟಣಂ ನಗರಸ್ಯ ಸಮೀಪೆ ಸ್ಥಿತಸ್ಯ ಐತಿಹಾಸಿಕಸ್ಯ ಥೋಟಲಕೋಂಡಾ ಕ್ಷೇತ್ರೇ ಪ್ರಾಚೀನ ಬೌದ್ಧ ಅವಶೇಷಾನಾಂ ಸ್ತೂಪಾನಾಂ ಧ್ಯಾನಕೇಂದ್ರಾಣಾಂ ಪಾಕಶಾಲಾನಾಂ ಚ ದರ್ಶನಂ ಕೃತವಾನ್. ಡಾ ಮಾಂಡವೀಯ ಏಕ ಪೇಡ್ ಮಾ ಕೆ ನಾಮ್ ಇತಿ ಅಭಿಯಾನಸ್ಯ ಅಂತರ್ಗತಂ ಥೋಟಲಕೋಂಡಾ ಕ್ಷೇತ್ರೇ ಏಕಂ ವೃಕ್ಷಾರೋಪಣಂ ಅಪಿ ಕೃತವಾನ್. ಇಯಂ ಯಾತ್ರಾ ಪ್ರವರ್ತಮಾನ ವರ್ಷಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ಇತ್ಯಸ್ಯ ಕಾರ್ಯಕ್ರಮಾಣಾಂ ಭಾಗೋ ವಿದ್ಯತೆ. ಅದ್ಯ ಸಾಯಂಕಾಲೆ ವಿಶಾಖಾಪತ್ತನಂ ನಗರೆ ಬ್ರಿಕ್ಸ್ ಯುವಾ ಮಂತ್ರಿಣಾಂ ಸಮ್ಮೇಳನಂ ಆಯೋಜ್ಯತೆ. ಡಾಕ್ಟರ್ ಮನಸುಖ್ ಮಾಂಡವ್ಯ ಇತ್ಯನೇನ ಸಾಕಂ ಶಿಕ್ಷ ಕೌಶಲ ವಿಕಾಸಃ ಉದ್ಯಮಿತಾ ಕಲ್ಯಾಣ ಸಂಪೋಷಣ ವಿಕಾಸಃ ಇತ್ಯೇತೇಷು ವಿಷಯೇಷು ಸಹಯೋಗ ಸುದೃಢೀಕರಣಸ್ಯ ಉಪಾಯಾನಾಂ ವಿಷಯೇ ಚರ್ಚಾಂ ಕರಿಷ್ಯತಿ. ಸಮ್ಮೇಳನಸ್ಯ ಏತೆ ಏವ ಪ್ರಮುಖಃ ವಿಷಯಃ ವಿದ್ಯಂತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ದ್ವಾವಿಂಶತಿಃ ಭಾರತೀಯ ನಾವಿಕೈಃ ಸಹ ವೈದೇಶೀಯ ಧ್ವಜಯುಕ್ತಯೋಃ ವಾಣಿಜ್ಯಿಕ ನೌಕಾಯಾನಯೋಃ ಅಪಹರಣಸ್ಯ ವಿಷಯೆ ಭಾರತಂ ಸೋಮಾಲಿಯಾ ದೇಶಸ್ಯ ಅಧಿಕಾರಿಣಾಂ ಸಮಕ್ಷಂ ಅವೋಚತ್. ಎಂ ಟಿ ಸಿಬು ನೌಕಾಯಾಂ ಷೋಡಶ ಭಾರತೀಯ ನಾವಿಕೈಃ ಎಂ ವಿ ಲುತುಫ್ ನೌಕಾಯಾಂ ಷಟ್ ಭಾರತೀಯ ನಾವಿಕೈಃ ಚ ಸಹ ಏತಯೋಃ ನೌಕಾಯಾನಯೋಃ ಯೆಮೆನ್ ಸೋಮಾಲಿಯಾ ದೇಶಯೋಃ ಪೃಥಕ್ ಪೃಥಕ್ ಘಟನಾಯಾಂ ಸಶಸ್ತ್ರ ಸಮುದ್ರೀಯ ಜಲದಸ್ಯುಭಿಃ ಅಪಹೃತಃ. ಕೆನ್ಯಾ ದೇಶೆ ಭಾರತೀಯ ಉಚ್ಚ ಆಯೋಗಃ ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಅವದತ್ ಯತ್ ಸರ್ವೇ ಭಾರತೀಯಾಃ ನಾವಿಕಾಃ ಸುರಕ್ಷಿತಾಃ ಸಂತಿ ಇತಿ ಕಥ್ಯತೆ. ಸಹ ಅವದತ್ ಯತ್ ಭಾರತಂ ಸ್ವಸ್ಯ ಸಾಮುದ್ರಿಕ ಸಮುದಾಯಸ್ಯ ಸುರಕ್ಷಾಯೈ ಕಲ್ಯಾಣಾಯ ಚ ಸರ್ವಾಧಿಕಂ ಮಹತ್ವಂ ಪ್ರದದಾತಿ. ಮಿಷನ್ ಇತ್ಯನೇನ ಉಕ್ತಂ ಯತ್ ತೇ ಸೋಮಾಲಿಯಾ ದೇಶಸ್ಯ ಸಂಬದ್ಧೈಃ ಅಧಿಕಾರಿಭಿಃ ಸಹ ಪ್ರಕರಣಂ ವಿನಿಮಯೀ ಕೃತವಂತಃ. ದೂರದರ್ಶನ ವಾಹಿನ್ಯಾಂ ಕೃತೆ ಕೇಂದ್ರೀಯ ಸರ್ವಕಾರೇಣ ವಿಜ್ಞಾಪನ ಪ್ರಸಾರಣಸ್ಯ ಅಧಿಕತಮ ಅವಧಿಃ ಸಮಾಪಿತಾ. ನಿರ್ಣಯಸ್ಯ ಅಸ್ಯ ಪ್ರಭಾವಃ ಕೇಬಲ್ ಟೆಲಿವಿಜನ್ ನೆಟ್ವರ್ಕ್ ನಿಯಮ ಚತುರ್ನವತ್ಯುತ್ತರ ನವದಶತಮ ರಾಜಪತ್ರಸ್ಯ ಅಧಿಸೂಚನಾಯಾಃ ಪ್ರಶಾಸನೇನ ಸಾಕಂ ಪರಿಲಕ್ಷ್ಯತೆ. ಪೂರ್ವಂ ಸೂಚನಾ ಪ್ರಸಾರಣ ಮಂತ್ರಾಲಯೇನ ಉಕ್ತಂ ಯತ್ ದೂರದರ್ಶನ ಪ್ರಸಾರಣ ಕ್ಷೇತ್ರೆ ಆಗತಾನಾಂ ಪರಿವರ್ತನಾನಾಂ ದೃಷ್ಟ್ಯಾ ವಿಜ್ಞಾಪನಾವಧಿ ಸಂಬದ್ಧಾನಾಂ ನಿಯಮಾನಾಂ ಪುನಃ ಸಮೀಕ್ಷಾ ಅವಶ್ಯಕೀ ವರ್ತತೆ. ಅದ್ಯ ಭಾರತೀಯ ಜನತಾ ಪಾರ್ಟೀತಿ ದಲೇನ ವಂದೇ ಮಾತರಂ ಇತ್ಯಸ್ಯ ಐತಿಹಾಸಿಕ ರಿಕ್ತ ಸಂರಕ್ಷಣಸ್ಯ ವಿಷಯೆ ಏಕಃ ಪ್ರಸ್ತಾವಃ ಪಾರಿತಃ. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಸಂದೇಶೆ ಭಾಜಪಾ ದಲೀಯ ಅಧ್ಯಕ್ಷಃ ನಿತಿನ್ ನವೀನಃ ಪ್ರೋಕ್ತವಾನ್ ಯತ್ ದಲಂ ಕೇವಲಂ ಪ್ರಥಮ ಶ್ಲೋಕದ್ವಯಂ ಗಾಯನ್ ಇತ್ಯಸ್ಯ ಕಾಂಗ್ರೆಸ್ ಕಾರ್ಯಸಮಿತ್ಯಃ ನಿರ್ಣಯಸ್ಯ ವಿರೋಧಃ ಕರೋತಿ. BWF ಬ್ಯಾಡ್ಮಿಂಟನ್ ವಿಶ್ವಸ್ಪರ್ಧಾಯಾಂ ಭಾರತೀಯ ಮಹಿಳಾ ಡಬಲ್ಸ್ ಯುಗ್ಮಸ್ಯ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದಯೋಃ ತಥಾ ಚೀನ ದೇಶಸ್ಯ ಲಿಯೂ ಶೇಂಗ್ ಶು ಟೆನ್ ನಿಂಗ್ ಇತ್ಯೇತಯೋಃ ಮಧ್ಯೆ ಉಪಾಂತ್ಯ ಚಕ್ರೀಯ ಸ್ಪರ್ಧಾ ಸಂಪ್ರತಿ ನವದೆಹಲ್ಯಾಂ ಪ್ರಚಲತಿ. ಇತಿ ವಾರ್ತಾಃ.

ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸರ್ವಜ್ಞನ ಎರಡು ತ್ರಿಪದಿಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಈ ಹೊತ್ತಲ್ಲಿ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಯೋಗಿಯ ಕುರಿತಾಗಿ ಸರ್ವಜ್ಞನ ಮಾತೇನು, ನಿಲುವೇನು? ವಚನವೊಂದು ಹೀಗಿದೆ: ಅಷ್ಟದಳ ಕಮಲದಲ್ಲಿ ಕಟ್ಟಿ ತಿರುಗುವ ಹಂಸ, ಮೆಟ್ಟುವ ದಳವ ನಡುವಿರಲಿ ಇರುವುದನ್ನು ಮುಟ್ಟುವನೆ ಯೋಗಿ ಸರ್ವಜ್ಞ. ತನ್ನೊಳಗಿನ ಸಾಧನೆಯ ದಾರಿಯನ್ನ ಎಷ್ಟು ಸರಾಗವಾಗಿ ಅರ್ಥ ಮಾಡಿಸಿದಾರಲ್ವಾ ಸರ್ವಜ್ಞ.

ಪ್ರತಿಯೊಂದು ಜೀವ ಚೇತನ ಹುಡುಕುವಂತಹ ಪರಮಾತ್ಮ ಹೀಗಿದ್ದಾನೆ. ಸರ್ವಜ್ಞನ ತ್ರಿಪದಿಯೊಂದು ಹೀಗಿದೆ: ಓಂಕಾರ ಮುಖವಲ್ಲ, ಆಕಾರವದಕ್ಕಿಲ್ಲ, ಆಕಾಶದಂತೆ ಅಡಗಿಹುದು ಪರಬೊಮ್ಮವೇ ಕಾಣದಯ್ಯ ಸರ್ವಜ್ಞ. ಆ ಪರವಸ್ತುವಿಗೆ ಯಾವುದೇ ನಿರ್ದಿಷ್ಟ ರೂಪ ಅಥವಾ ಆಕಾರವಿಲ್ಲ. ನೇರವಾಗಿ ಕಣ್ಣು ಕಾಣಿಸದೇ ಇದ್ರೂ ಎಲ್ಲೆಡೆ ವ್ಯಾಪಿಸಿದ್ದಾನೆ, ಅಡಗಿದ್ದಾನೆ. ಆ ಪರಬ್ರಹ್ಮನನ್ನ ಅರಿವಿನಿಂದ ಮಾತ್ರ ಕಾಣುವುದಕ್ಕೆ ಸಾಧ್ಯ ಅಂತ ಸರ್ವಜ್ಞರ ಮಾತಿನರ್ಥ.

ಇದಾಗಿತ್ತು ಈ ಹೊತ್ತಿನ ಮನಸ್ಸುಗಳ ಮಾತು ಮಧುರ. ಇಂದಿನ ಕಾರ್ಯಕ್ರಮದಲ್ಲಿ ಸರ್ವಜ್ಞನು ರಚಿಸಿರುವ ಅಪಾರವಾದ ತ್ರಿಪದಿಗಳಲ್ಲಿ ಎರಡು ತ್ರಿಪದಿಗಳನ್ನ ಅರಿಯುವ ಪ್ರಯತ್ನವನ್ನ ಮಾಡಿದ್ವಿ. ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿ

0: ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿನಿಯರಿಗೆ 3 ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಎಂಜಿನಿಯರಿಂಗ್, ವೈದ್ಯಕೀಯ, ಬಿಎ, ಬಿಕಾಂ, ಬಿಎಸ್ಸಿ ಸೇರಿದಂತೆ ವಿವಿಧ ಪದವಿ ಹಾಗೂ ಉನ್ನತ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರು ಪ್ರಯೋಜನ ಪಡೆಯಬಹುದು. 3 ವರ್ಷದ ಕೋರ್ಸ್ 90,000, 4 ವರ್ಷದ ಕೋರ್ಸ್ಗೆ 120,000, ವೈದ್ಯಕೀಯ ಕೋರ್ಸ್ಗೆ 150,000 ರೂಪಾಯಿ ನೆರವು ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದಾಯ, ಜಾತಿ, ಮೆರಿಟ್ ಸೇರಿದಂತೆ ಯಾವುದೇ ಮಾನದಂಡಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಭವ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರ ಪೀಡಿತ ಪ್ರದೇಶವನ್ನು ಅವಲೋಕನ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ಪ್ರತಿಭಟನೆ ನಡೆಸಲು ನಿಯಮಗಳಿದ್ದು ರಾಜಕೀಯ ಸರಿಯಲ್ಲ ಎಂದು ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷಗಳಿಗೆ ಆಸಕ್ತಿ ಇಲ್ಲ ಎಂದು ಪರಮೇಶ್ವರ್ ದೂರಿದ್ದಾರೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಆಡಳಿತಕ್ಕೆ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೈಸ್ ಕಂಪನಿ ತನ್ನ ಯೋಜನೆ ಪೂರ್ಣಗೊಳಿಸುವ ಬದಲು ನ್ಯಾಯಾಲಯಕ್ಕೆ ಸರ್ಕಾರವನ್ನು ಎಳೆ ತರುವ ಮೂಲಕ ಮುಖಭಂಗ ಮಾಡಿದೆ ಎಂದು ದೂರಿದ್ದಾರೆ. ಕಾನೂನುಬಾಹಿರವಾಗಿ ಟೋಲ್ ವಸೂಲು ಮಾಡಲು ಅವಕಾಶ ನೀಡಲಾಗಿದೆ. ಸರ್ಕಾರದ ಅನುಮತಿ ಪಡೆಯದೆ ವರ್ಷದಿಂದ ವರ್ಷಕ್ಕೆ ಟೋಲ್ ದರ ಹೆಚ್ಚಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಯೋಜನೆಯಡಿ ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದುವರೆಗೆ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿ ಎಚ್ಡಿ ಕುಮಾರಸ್ವಾಮಿಯವರು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ಕುಮಾರಸ್ವಾಮಿಯವರು ಈ ರೀತಿ ಕರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಿಐಡಿ ಹಾಗೂ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಹೆಸರು ಇಲ್ಲ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ ಎಫ್ಐಆರ್ನಲ್ಲಿ ಅವರ ವಿರುದ್ದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಷಯದ ಕುರಿತಂತೆ ಸದನದಲ್ಲಿ ಪ್ರತಿಪಕ್ಷಗಳು ಏಕೆ ಚರ್ಚೆ ಮಾಡುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪ್ರತಿಪಕ್ಷಗಳನ್ನು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಇಂಡಿಯನ್ ಪೋಸ್ಟ್ ದೇಶಾದ್ಯಂತ 100ಕ್ಕೂ ಹೆಚ್ಚು ಎನ್ ಜನ್ ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಈ ಯೋಜನೆಯಡಿ ಧಾರವಾಡದ ವಿದ್ಯಾಗಿರಿ ಕಚೇರಿಯು ರಾಷ್ಟವ್ಯಾಪಿ ವಿಸ್ತರಣೆಯ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಈ ಅಂಚೆ ಕಚೇರಿ ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದು

ಇದರಿಂದ ತಮಿಳುನಾಡಿನ ಹೊಗೇನಕಲ್ನಲ್ಲಿ ಇಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗಳಿಗೆ ಏರಿದೆ. ಈ ನಡುವೆ ಪ್ರವಾಸಿಗರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಧರ್ಮಪುರಿ ಜಿಲ್ಲಾಡಳಿತ ನಿಷೇಧ ಮುಂದುವರೆಸಿದೆ. ಕೇಂದ್ರ ಆಯೋಗದ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಕೆಆರ್ಎಸ್ ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಒಟ್ಟು 14,940 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಈ ಏರಿಕೆ ಕಂಡುಬಂದಿದೆ. ಕೃಷ್ಣರಾಜಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು ಭತ್ತ ಹೊರತುಪಡಿಸಿ ಉಪ ಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಮಂಜುನಾಥ್, ಪ್ರತಿದಿನ ಕೆಆರ್ಎಸ್ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಯ ರೈತರು ಉಪ ಬೆಳೆ ಬೆಳೆದರೆ ನೀರು ನೀಡಲಾಗುವುದು ಎಂದಿದ್ದಾರೆ. ನಮ್ಮ ನೀರನ್ನು ತಮಿಳುನಾಡಿಗೆ ನೀಡಿ ನಾವು ಏಕೆ ಉಪ ಬೆಳೆ ಬೆಳೆಯಬೇಕೆಂದು ಪ್ರಶ್ನಿಸಿದ್ದಾರೆ. ಇದನ್ನು ಖಂಡಿಸಿ ಇದೇ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ದೂರವಾಣಿ ಸಂಪರ್ಕದಲ್ಲಿ ಇಲ್ಲದ ಕಾರಣ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಗೊಂದಲ ಹಾಗೂ ಊಹಾಪೋಹಗಳಿಗೆ ಕಾರಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು ನಿಯಮಗಳನ್ನು ಪಾಲಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಎ ಮಂಜು, ಎಚ್ಕೆ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀಸಲಾತಿ ನಿಗದಿಪಡಿಸುವ ಮುನ್ನ ಜನರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಸರ್ಕಾರ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಮೀಸಲಾತಿ ಪ್ರಕಟಿಸಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ವಾರದೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಎಸ್ ಪೊನ್ನಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಪಶ್ಚಿಮಘಟ್ಟ ರಕ್ಷಣೆಯಾದರೆ ಮಾತ್ರ ನಾಡು ಉಳಿಸಿ ನೈಸರ್ಗಿಕ ಸಮತೋಲನ ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಕ್ಕೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 6:51:23. ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ಭವ್ಯ ಗಿರೀಶ್. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ನೆನಪುಗಳಿಗೆ ಫೋಟೋ ಬೇಕಾಗಿಲ್ಲ, ವಿಡಿಯೋ ಬೇಕಾಗಿಲ್ಲ, ಕೆಲವೊಮ್ಮೆ ಒಂದು ಸಣ್ಣ ವಾಸನೆ ಸಾಕು. ಅದು ನಮ್ಮನ್ನು 10 ವರ್ಷ ಏನು 20 ವರ್ಷ ಹಿಂದೆ ಕರ್ಕೊಂಡು ಹೋಗಬಹುದು. ಎಂತಹ ವಾಸನೆ! ಇವಾಗ ಮಳೆ ಬರ್ತಿದೆಯಲ್ಲ, ಆ ಮಳೆಯ ಮಣ್ಣಿನ ವಾಸನೆ ನೋಡಿದ್ರೆ ನಾವು ಮಳೆಯಲ್ಲಿ ಆಟ ಆಡಿದ್ದು, ಕಾಗದದ ದೋಣಿ ಮಾಡಿದ್ದು, ಮನೆಗೆ ಬಂದ ತಕ್ಷಣ ಅಮ್ಮ ನೆಂದ್ಯಾ ಜ್ವರ ಬರುತ್ತೆ ಅಂತ ಹೇಳಿ ನಮಗೆ ಬೈದಿದ್ದು, ಹಾಗೆ ನಮಗೆ ಅವರು ಕೇರ್ ಮಾಡಿದ್ದು. ಇಂತಹ ನೆನಪುಗಳು ನಮಗೆ ಇದೊಂದೇ ಅಂತ ಅಲ್ಲ, ಕೆಲವೊಬ್ಬರಿಗೆ ಕಾಫಿ ಕಾಫಿ ನೋಡಿದ ತಕ್ಷಣ ಅವ್ರಿಗೆ ಬರೀ ಕಾಫಿ ಆಗಿರೋದಿಲ್ಲ, ಅದು ಅವರಪ್ಪ ನ್ಯೂಸ್ ಪೇಪರ್ ಓದ್ತಾ ಇದ್ದಿದ್ದ ಸಮಯನ ನೆನಪಿಸುತ್ತೆ. ಇಂತಹ ನೆನಪುಗಳನ್ನು ತರುವ ವಾಸನೆಗಳ ಬಗ್ಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ನೀವು ಕೂಡ ವಾಟ್ಸಪ್ ಮಾಡಿ ನಿಮಗೆ ಯಾವ ವಾಸನೆಯನ್ನು ನೋಡಿದಾಗ ಯಾವ ನೆನಪು 10 ವರ್ಷ 20 ವರ್ಷ ಹಿಂದೆ ಕರ್ಕೊಂಡೋಗುತ್ತೆ ಅಂತ. ಅಲ್ಲಿವರೆಗೆ ಕೇಳಿ ಈ ಇಂಪಾದ ಹಾಡು.

ಸಂತತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದರೆ ಲಿಂಗಪ್ಪ ಅವರು, ತೀರ್ಥೇಶ್ ಅವರು ಮತ್ತು ವಾಸು ಐಶ್ವರ್ಯ ಬೆಂಗಳೂರಿನಿಂದ. ಇವರೆಲ್ಲರ ಮೆಸೇಜಸ್ ಬಂದು ನಮ್ಮನ್ನು ತಲುಪಿದೆ. ನಾವು ಮಾತಾಡ್ತಾ ಇದ್ವಿ ನೆನಪುಗಳನ್ನು ಹೊತ್ತು ತರುವಂತಹ ವಾಸನೆಗಳ ಬಗ್ಗೆ. ಅಂದರೆ ಈಗ ನಿನ್ನೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ. ಹಬ್ಬದಲ್ಲಿ ಪಾಯಸದ ವಾಸನೆ ಅಥವಾ ಚಕ್ಕುಲಿ ಲಡ್ಡು ಈ ಥರದ್ದು ಯಾವುದೇ ಅಂತ ನೋಡಿದ್ರು ನಾವು ಇವಾಗ ತಿಂತಾ ಇದ್ದರೂ ಕೂಡ ನಮ್ಮ ಬಾಲ್ಯದ ದಿನದ ನೆನಪು, ಬಾಲ್ಯದಲ್ಲಿ ಮಾಡಿದ ಹಬ್ಬದ ಬಗ್ಗೆ ನೆನಪಾಗತ್ತೆ. ಈ ಥರ ನಿಮಗೆ ಯಾವುದೇ ಒಂದು ವಾಸನೆಗಳು ಇಂದ ನಿಮ್ಮ ಬಾಲ್ಯ ಅಥವಾ ಒಂದು 10-20 ವರ್ಷದ ಹಿಂದೆ ಕರ್ಕೊಂಡು ಹೋಗುವಂತಹ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸಮಯವಾಗಿದೆ 7:15 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನೆನಪುಗಳನ್ನ ಹೊತ್ತು ತರುವಂತಹ ವಾಸನೆಗಳ ಬಗ್ಗೆ. ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದ್ರೆ ಅನುಷಾ ಅವರು ಹೇಳ್ತಾ ಇದ್ದಾರೆ, ಯಾವುದೇ ಹಬ್ಬ ಹರಿದಿನ ಆಗಿರಲಿ ಆ ಊಟದ ವಾಸನೆ ನೋಡಿದಾಗ ಬಾಲ್ಯದ ನೆನಪಾಗತ್ತೆ, ಅರಿಯದ ವಯಸ್ಸಿನಲ್ಲಿ ಸಂಭ್ರಮ ಸಡಗರ ಈಗ ಹುಡುಕಿದ್ರೂ ಸಿಗಲ್ಲ, ಅದರ ನೆನಪು ಮಾತ್ರ ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿರಿಗೆರೆ ದಾವಣಗೆರೆಯಿಂದ, ನಮ್ಮ ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ಹಬ್ಬಗಳ ಸಮಯದಲ್ಲಿ ತಾಯಿ ಮಾಡಿಕೊಡ್ತಾ ಇದ್ದಿದ್ದು ಕರ್ಜಿಕಾಯಿ ಕರಗಡ್ಬು ಕಜ್ಜಾಯ ಈ ಥರದ್ದನ್ನು ತಿಂದು ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ, ಅವ್ರು ಕೊಡೋದಕ್ಕಿಂತ ಜಾಸ್ತಿ ನಾವು ಕದ್ದು ತಿಂದಿದ್ದು ನೆನಪಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಈ ತರಹ ಯಾವುದಾದ್ರೂ ವಾಸನೆಯಿಂದ ನಿಮ್ಮ ಹಳೆಯ ದಿನದ ನೆನಪುಗಳಾದರೆ ಅದನ್ನು ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909010013.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. 7:27:33. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ನೆನಪುಗಳನ್ನು ಹೊತ್ತು ತರುವಂತಹ ಸುವಾಸನೆಯ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಯಾರೆಲ್ಲ ಮೆಸೇಜ್ ಮಾಡಿದರೆ ಅಂತ ಅಂದರೆ, ನಂಜುಂಡಸ್ವಾಮಿಯವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಪರಶುರಾಮ್ ಬ್ಯಾಡಗಿ ಹಾವೇರಿ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ, ಮತ್ತು ಅನಂತಮೂರ್ತಿ ಶೃಂಗೇರಿಯಿಂದ, ಹಾಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ ಶೋಭಾರಾಣಿ ಹನುಮಂತೇಗೌಡ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ನಿಮ್ಮೆಲ್ಲರ ಮೆಸೇಜಸ್ ನಮ್ಮನ್ನು ಬಂದು ತಲುಪಿದೆ. ಮತ್ತಷ್ಟು ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಸಮಯ ಆಗಿದೆ 7:34:48. ಸನ್ಸೆಟ್ ಚುರುವಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಎರಡು ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ

0: ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವಿಯ ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೊಟ್ಲಕೊಂಡದಲ್ಲಿ ಡಾ ಮಾಂಡವಿಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ವಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ದತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 3ನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು ಶೇಕಡಾ 80ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ದ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ದ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳ ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ 2 ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾ

0: ಆಗಸ್ಟ್ 31ರವರೆಗೆ ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ವಿಸ್ತರಿಸಿದೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ದ ಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70ಕ್ಕೂ ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ 10:00 ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಾಂಗ್ಶು ಮತ್ತು ಟ್ಯಾನ್ ನಿಂಗ್ ವಿರುದ್ಧ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವಿಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಇದೇ 28ರ ಒಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ, ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ. ಆರೋಗ್ಯ ಸಚಿವ ಯುಟಿ ಖಾದರ್. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ HMT ಕೈ ಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ, ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಮತ್ತು ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರಿಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳಿಗೂ ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು

ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಮತ್ತು ಗೌರವ ಇದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 ಒಂದು ಶತಕೋಟಿ ಡಾಲರ್ನಷ್ಟಿದ್ದ ಕಾಫಿ ರಫ್ತು 2025-26 2 ಶತಕೋಟಿ ಡಾಲರ್ ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡಾ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡಾ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 ಲಕ್ಷ ಟನ್ ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 ಲಕ್ಷ ಟನ್ ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 ಲಕ್ಷ ಟನ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸುವಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿಯ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ನಾಗರಿಕ ಮಟ್ಟದ ಪೈಲಟ್ಗಳನ್ನು ಸಿದ್ದಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪರಂಪರೆ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ.
ಆಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ

0: ಪಡಿ ವಿಧೇಯಕ 2026 ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು, ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು,
1: ಶೀಘ್ರದಲ್ಲೇ
0: ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ರಾಜ್ಯದ ಯುವಕರ ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸೆಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಐಟಿ ಇಂಜಿನಿಯರ್ಗಳಿದ್ದರೆ ಬೆಂಗಳೂರಿನಲ್ಲಿ 25 ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರವಾದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವಂತಹ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವ ಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ಈ ಭವ್ಯ ಸ್ಥಾವರ ತಲೆಯೆತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟೆಗೆ ಉತ್ತಮ ಗುಣಮಟ್ಟದ ಎರ್ಗೋ ಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವಂತಹ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವಯಸ್ಸಿನ ಅಭಿಮನ್ಯು 300 ಆನೆ ಸೆರೆ ಕಾರ್ಯಾಚರಣೆ ಮತ್ತು 80 ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳ ಒಳಗಾಗಿ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ಸೆಪ್ಟೆಂಬರ್ 20 ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ಜರುಗಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರುಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ

0: ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು, ಸಮಾನತೆ, ಪಾರದರ್ಶಕತೆ ಮತ್ತು ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಮತ್ತು ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 20ರಷ್ಟಿರುವಂತಹ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ ಶೇಕಡ 33ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಗಳ ಮಾರಾಟ ಮತ್ತು ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಮತ್ತು ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲಾ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಈ ಕಾರ್ಯಕ್ರಮ ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರೂ ಹೇಗಿದ್ದೀರಾ? ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆಸೆ ಮಂಜುನಾಥು.
1: ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು.
0: ಪ್ರೀತಿಯ ಸಿಹಿ ನೆನಪುಗಳನ್ನ ಹೊತ್ತು ತರುವಂತಹ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಪಕ್ಕೆ ಎಲ್ರಿಗೂ ಸ್ವಾಗತ. ಒಂದ್ ಟೈಮ್ ಇತ್ತು, ಮನೇಲಿ ಮದ್ವೆ ಆದ ತಕ್ಷಣ ಎಲ್ರೂ ಕಾಯ್ತಾ ಇದ್ದಂತ ಟೈಮ್ ಯಾವ್ದದು? ವೆಡ್ಡಿಂಗ್ ವಿಡಿಯೋ DVD. ವಿಡಿಯೋಗ್ರಾಫರ್ ಮದ್ವೆಗೆ ಬಂದಿರ್ತಾರೆ, ಕಂಪ್ಲೀಟ್ ಮದುವೆಯ ಮೂಮೆಂಟ್ಸ್ ಗಳನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ, ಅದನ್ನ ತಗೊಂಡು ಹೋಗಿ ಎಡಿಟ್ ಮಾಡಿ DVD ಕೊಟ್ಟ ನಂತರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ TV ಮುಂದೆ ಕೂತು ಅದನ್ನ ನೋಡ್ತಾ ಇದ್ದಂತಹ ದಿನಗಳು ನೆನಪಿದೆಯಾ? ಗಂಡು ಹೆಣ್ಣಿನ ಎಂಟ್ರಿ, ಫೋಟೋ ಸೆಷನ್ನು, ರಿಸೆಪ್ಷನ್ ಮೂಮೆಂಟ್ಸು, ಕ್ಯಾಂಡಿಡ್ ಸ್ಮೈಲ್ಸು, ಪ್ರತಿಯೊಂದು ಸೀನ್ಗಳಿಗೂ ಒಂದು ಬ್ಯೂಟಿಫುಲ್ ಸಾಂಗ್ ಇರ್ತಿತ್ತು. ಕೆಲವೊಮ್ಮೆ ಸಿನಿಮಾ ಯಾವುದು ಅಂತ ಗೊತ್ತಿರಲಿಲ್ಲ, ಆದರೆ ಆ ಸಾಂಗ್ ಮಾತ್ರ ಮನಸ್ಸಲ್ಲಿ ಉಳ್ಕೋತಿತ್ತು. ಯಾಕಂದ್ರೆ ಅದು ಕೇವಲ ಒಂದು ಹಾಡಾಗಿರಲಿಲ್ಲ, ಯಾರದ್ದೋ ಬದುಕಿನ ಹೊಸ ಚಾಪ್ಟರ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿತ್ತು. ಇವತ್ತು ಹಲವು ವರ್ಷಗಳ ನಂತರ ಆ ಸೇಮ್ ಸಾಂಗ್ಗಳನ್ನ ಮತ್ತೆ ಕೇಳಿದ್ರೆ ಯಾವುದೋ ವೆಡ್ಡಿಂಗ್ ಆಲ್ಬಮು, DVD ಮೆನ್ಯು, ಸ್ಟೇಜ್ ಡೆಕೋರೇಷನ್ಸು, ರಿಲೇಟಿವ್ ಸ್ಮೈಲ್ಸು ಮತ್ತೆ ಹ್ಯಾಪಿ ಮೆಮೋರೀಸು ಎಲ್ಲವೂ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಮ್ಯೂಸಿಕ್ ಅಂದ್ರೆ ಅದೇ ಅಲ್ವಾ, ಒಂದ್ ಹಾಡ್ ಸಾಕು ನೆನಪುಗಳ ಎಂಟೈರ್ ಆಲ್ಬಮ್ ನ ಓಪನ್ ಮಾಡಿಸೋದಿಕ್ಕೆ. ಇವತ್ತಿನ ಒಲವಿನ ಆಲಾಪದಲ್ಲಿ ವೆಡ್ಡಿಂಗ್ ವಿಡಿಯೋಸ್, ಮ್ಯಾರೇಜ್ ಆಲ್ಬಮ್ಸ್ ಮತ್ತೆ ಬ್ಯೂಟಿಫುಲ್ ಮೆಮೋರೀಸ್ ಗಳ ಜೊತೆ ಬೆಸ್ಕೊಂಡಿರುವಂತಹ ಅಂತ ಎವರ್ಗ್ರೀನ್ ಲವ್ ಸಾಂಗ್ಸ್ ಗಳ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನೆನಪುಗಳ ರಿವೈಂಡ್ ಬಟನ್ ಪ್ರೆಸ್ ಮಾಡಿ ಮ್ಯೂಸಿಕ್ ಜೊತೆಗೆ ಒಂದು ಬ್ಯೂಟಿಫುಲ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಪ್ರೀತಿ ಅಂದ್ರೆ ಯಾವಾಗ್ಲೂ ಐ ಲವ್ ಯು ಅಂತ ಹೇಳೋದಷ್ಟೇ ಅಲ್ಲ, ಕೆಲವೊಮ್ಮೆ ನಮ್ಮ ಜೀವನಕ್ಕೆ ಬಂದಂತಹ ವ್ಯಕ್ತಿಯ ಒಳ್ಳೆಯತನ, ಕಾಳಜಿ, ಪ್ರೋತ್ಸಾಹ ಮತ್ತೆ ಜೊತೆಗಿರುವ ಭರವಸೆಯೇ ಪ್ರೀತಿಯ ಅತ್ಯಂತ ಸುಂದರ ರೂಪ ಅನ್ಬಹುದು. ಈಗ ಬರ್ತಾ ಇರೋ ಹಾಡಲ್ಲಿ ಹುಡುಗಿ ತನ್ನ ಜೀವನವನ್ನ ಬೆಳಗಿಸಿರುವಂತಹ ವ್ಯಕ್ತಿಯ ಬಗ್ಗೆ ಮಾತಾಡ್ತಾಳೆ. ನಿನ್ ಗುಣಗಳನ್ನ ವರ್ಣಿಸೋದಕ್ಕೆ ಪದಾನೇ ಸಾಲ್ತಾ ಇಲ್ಲ ಅಂತ ಗೌರವ, ಪ್ರೀತಿ, ಕೃತಜ್ಞತೆ ಎಲ್ಲವನ್ನ ತೋರಿಸ್ಕೊತಾ ಇದ್ದಾಳೆ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಅಂದ್ರೆ ದೊಡ್ಡ ದೊಡ್ಡ ಪ್ರಾಮಿಸ್ ಅಲ್ಲ, ಜೀವನದ ಪ್ರತಿಯೊಂದು ಹೆಜ್ಜೆಲು ನಾನಿದ್ದೀನಿ ಅನ್ನೋ ಭರವಸೆ, ಕೈ ಹಿಡಿದು ಜೊತೆಯಾಗಿ ನಡೆಯುವಂತಹ ಆಸೆ, ಸುಖದಲ್ಲೂ ದುಃಖದಲ್ಲೂ ನಗುವಲ್ಲೂ ಮೌನದಲ್ಲೂ ಒಬ್ರಿಗೊಬ್ರು ಸಂಗಾತಿ ಆಗುವಂತಹ ಬಯಕೆ. ಈಗ ಬರ್ತಾ ಇರುವಂತಹ ಹಾಡು ಕೂಡ ಅಂಥದ್ದೇ, ಒಂದು ಸುಂದರ ಭಾವನೆಯನ್ನ ಹೊತ್ತು ತಂದಿದೆ. ಇಲ್ಲಿ ಪ್ರೇಮಿಗಳು ತಮ್ಮ ಕನಸು ಆಸೆ ಸಂತೋಷ ಎಲ್ಲವನ್ನ ಹಂಚಿಕೊತಾ ಜೀವನದ ಪಯಣವನ್ನ ಜೊತೆಯಾಗಿ ಸಾಗಿಸೋ ಮಾತನಾಡ್ತಾರೆ. ನನ್ನ ಬದುಕಲ್ಲಿ ನೀನು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀನು ಉಸಿರಾಗಿರೋ ಅನ್ನೋ ಸಾಲುಗಳು ಪ್ರೀತಿಯ ಆಳನ ಎಷ್ಟು ಸರಳವಾಗಿ ಹೇಳುತ್ತೆ ಅಲ್ವಾ. ಹಳೆ ವೆಡ್ಡಿಂಗ್ ವಿಡಿಯೋ ಆಲ್ಬಮ್ಸ್ಗಳಲ್ಲಿ ಗಂಡು ಹೆಣ್ಣು ಮತ್ತು ಅವರ ಫೋಟೋ ಮಾಂಟೇಜ್ ಅಥವಾ ರಿಸೆಪ್ಷನ್ ಮೂಮೆಂಟ್ಸ್ಗಳಿಗೆ ಈ ಹಾಡು ಬಹಳ ಯೂಸ್ ಆಗ್ತಿತ್ತು. ಯಾಕಂದ್ರೆ ಈ ಹಾಡು ಕೇವಲ ಪ್ರೀತಿ ಬಗ್ಗೆ ಮಾತ್ರ ಅಲ್ಲ, ಜೀವಮಾನ ಇಡೀ ಜೊತೆಯಾಗಿರೋ ಒಂದು ಸುಂದರ ಕಮಿಟ್ಮೆಂಟ್ ಬಗ್ಗೆ ಮಾತಾಡೋದು. ಕೇಳಿ ಜೊತೆಯಾಗಿ ಹಿತವಾಗಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಕೆಲವೊಂದಷ್ಟು ಹಾಡುಗಳನ್ನ ಕೇಳಿದ ತಕ್ಷಣ ನಮ್ಗೆ ವೆಡ್ಡಿಂಗ್ ಆಲ್ಬಮ್ ಓಪನ್ ಆದ ಫೀಲ್ ಆಗುತ್ತೆ. ಗಂಡು ಹೆಣ್ಣು ಸ್ಟೇಜ್ ಮೇಲೆ ನಿಂತಿರೋದು, ಫೋಟೋಶೂಟ್ ಮೆಮೊರೀಸ್, ರಿಲೇಟಿವ್ಸ್ಗಳು ನಗೋದು, ಸ್ಲೋ ಮೋಷನ್ ಶಾರ್ಟ್ಸ್ ಎಲ್ಲ ಕಣ್ಮುಂದೆ ಬಂದ್ ನಿಲ್ಲುತ್ತೆ. ಅಂಥದ್ರಲ್ಲಿ ಇದೊಂದು ಬ್ಯೂಟಿಫುಲ್ ಗೀತೆ. ಯಾವುದು ಈ ಹಾಡು? ಕೇವಲ ಇಬ್ಬರು ಪ್ರೇಮಿಗಳ ಬಗ್ಗೆ ಮಾತ್ರ ಅಲ್ಲ, ಒಬ್ಬರನ್ನೊಬ್ಬರು ಕಂಡು ಹೆಮ್ಮೆ ಪಡುವಂತಹ, ಗೌರವಿಸುವಂತಹ, ತಮ್ಮ ಸಂಗಾತಿನ ಜಗತ್ತಲ್ಲೇ ಅತ್ಯುತ್ತಮ ವ್ಯಕ್ತಿ ಅಂತ ಭಾವಿಸುವಂತಹ ಎರಡು ಹೃದಯಗಳ ಕಥೆ. ಪ್ರಕೃತಿ, ಹೂವು, ಚಂದ್ರ, ನಕ್ಷತ್ರ, ಮಳೆ ಇವೆಲ್ಲವನ್ನೇ ಸಾಕ್ಷಿಯಾಗಿಟ್ಕೊಂಡು ಈ ಜೋಡಿ ಸೌಂದರ್ಯ ಮತ್ತೆ ಅನುರಾಗವನ್ನ ಸಂಭ್ರಮಿಸ್ತಾ ಇದೆ. ಇಂಥ ಜೋಡಿನ ಎಲ್ಲಾರ ಕಂಡಿರಾ ಅನ್ನೋ ಪ್ರಶ್ನೆಯಲ್ಲಿ ಈ ಹಾಡಿನ ಆತ್ಮ ಇದೆ. ಪ್ರೀತಿಯಲ್ಲಿ ಮುಳುಗಿರೋ ಇಬ್ಬರಿಗೆ ತಮ್ಮ ಜೋಡಿಯೇ ಜಗತ್ತಿನಲ್ಲಿ ಅತ್ಯಂತ ಸುಂದರ ಜೋಡಿ ಅನ್ನಿಸೋ ಆ ಸಿಹಿ ಭಾವನೆಯನ್ನ ಈ ಹಾಡು ಅದ್ಭುತವಾಗಿ ಹಿಡಿದಿಟ್ಟಿದೆ. ವೆಡ್ಡಿಂಗ್ ವಿಡಿಯೋಸ್ಗಳಲ್ಲಿ ವರ್ಷಗಳ ಕಾಲ ಕೇಳಿಬಂದಿರುವಂತಹ ಈ ಬ್ಯೂಟಿಫುಲ್ ಗೀತೆ ಇಂದಿಗೂ ಪ್ರೀತಿಯ ಸಂಭ್ರಮವನ್ನ ಅಷ್ಟೇ ಫ್ರೆಶ್ ಆಗಿ ಉಳಿಸ್ಕೊಂಡಿದೆ. ಕೇಳಿ ಎಲೆ ಹೊಂಬಿಸಿಲೆ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್ ಮದುವೆ ಅಂದ್ರೆ ಕೇವಲ ಇಬ್ಬರು ವ್ಯಕ್ತಿಗಳು ಒಂದಾಗೋದಲ್ಲ ಅದು ಎರಡು ಮನಸ್ಸುಗಳು ಎರಡು ಕುಟುಂಬಗಳು ಎರಡು ಬದುಕುಗಳು ಒಂದೇ ದಾರಿಲಿ ಹೆಜ್ಜೆ ಹಾಕೋದಕ್ಕೆ ಮಾಡೋ ಪವಿತ್ರ ಸಂಕಲ್ಪ ಅನ್ಬಹುದು ಅದಕ್ಕೆ ಭಾರತೀಯ ವಿವಾಹ ಸಂಪ್ರದಾಯದಲ್ಲಿ ಸಪ್ತಪದಿ ಅಂದ್ರೆ 7 ಹೆಜ್ಜೆಗಳಿಗೆ ವಿಶೇಷವಾದಂತಹ ಮಹತ್ವ ಇದೆ

ಈಗ ಬರ್ತಾರೋಂತ ಆ ಹಾಡು ಆ ಏಳು ಹೆಜ್ಜೆಗಳ ಅರ್ಥವನ್ನ ತುಂಬಾ ಸುಂದರವಾಗಿ ವಿವರಿಸುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ವಚನ, ಒಂದು ಜವಾಬ್ದಾರಿ, ಒಂದು ಭರವಸೆ ಅಡಗಿದೆ. ಸುಖದಲ್ಲಿ ಜೊತೆಯಾಗಿರ್ತೀನಿ, ದುಃಖದಲ್ಲಿ ಕೈ ಬಿಡೋದಿಲ್ಲ, ಜೀವನದ ಎಲ್ಲಾ ಋತುಗಳಲ್ಲೂ ನಿನ್ನ ಸಂಗಾತಿಯಾಗಿರ್ತೀನಿ ಅನ್ನೋ ಮಾತುಗಳನ್ನ ಈ ಹಾಡು ಮನಮುಟ್ಟೋ ಸ್ಟೈಲ್ ಅಲ್ಲಿ ಹೇಳುತ್ತೆ. ಹಳೆಯ ವೆಡ್ಡಿಂಗ್ ವಿಡಿಯೋಸ್ ಗಳಲ್ಲಿ ಮುಹೂರ್ತದ ದೃಶ್ಯಗಳು, ತಾಳಿ ಕಟ್ಟುವಂತಹ ಕ್ಷಣ, ಸಪ್ತಪದಿ ತುಳಿಯುವಂತಹ ಸಮಯ ಬಂದಾಗ ಈ ಹಾಡು ಕೇಳಿಬರುತ್ತೆ. ಅಟ್ ದ ಸೇಮ್ ಟೈಮ್ ಈ ಹಾಡು ಕೇಳಿಬಂದಾಗ ಆ ಕ್ಷಣದ ಗಂಭೀರತೆ ಮತ್ತು ಪಾವಿತ್ರತೆ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ಇದು ಕೇವಲ ಒಂದು ಸಾಂಗ್ ಅಲ್ಲ, ದಾಂಪತ್ಯ ಜೀವನದ ಅರ್ಥ ಹೇಳುವಂತಹ ಒಂದು ಸುಂದರ ಸಂದೇಶ ಅನ್ಬಹುದು. ಆ ಏಳು ಹೆಜ್ಜೆಗಳ ಪವಿತ್ರ ಸಂಬಂಧವನ್ನು ನೆನಪಿಸಿಕೊಳ್ಳೋಣ. ಅಣ್ಣವರ ಕಂಠದಲ್ಲಿ ಸಪ್ತಪದಿ, ಇದು ಸಪ್ತಪದಿ.

ಹಾಗೂ ನಿಮ್ಮ ನೆನಪುಗಳನ್ನ, ನಿಮ್ಮ ಪ್ರೀತಿಯನ್ನ ಮತ್ತು ನಿಮ್ಮ ಸಂಗೀತವನ್ನ ಹೇಗೆ ಜೀವಂತವಾಗಿರಿಸಿಕೊಳ್ಳಿ, ಪ್ರೀತಿ ಮಾಡ್ತಾ ಇರಿ, ಯಾಕಂದ್ರೆ ಇದು ಒಲವಿನ ಆಲಾಪ. ಇಷ್ಟು ಹೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 8:44:36. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈಗ 8:45 ಸರಿಯಾಗಿ ಸಮಾಚಾರ ಸಂಧ್ಯಾ ಕೇಳುವಿರಿ.

ಸಮಯ ಆಗಿದೆ 9:15:32. ನ್ಯೂಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮೊಟ್ಟಿಗಿರೋದು ನಾನು ಭವ್ಯ ಗಿರೀಶ್. ಮಾಹಿತಿ ಮತ್ತು ಮನರಂಜನೆಗೋಸ್ಕರವೇ ಅಂತ ಇರುವಂತಹ ಎಫ್ಎಂ ರೇನ್ಬೋದಲ್ಲಿ ನಾವು ಈಗ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಲೈಟಾಗಿ ನಮ್ಮ ಆಹಾರದ ಪ್ರಪಂಚದ ಕಡೆ ಹೋಗೋಣ. ಏನಂತೀರಾ? ನಮ್ಮ ಭಾರತೀಯರಿಗೆ ಒಂದು ವಿಶೇಷ ಗುಣ ಇದೆ. ಏನಪ್ಪ ಅದು ಅಂದರೆ, ಬೇರೆ ದೇಶದ ಆಹಾರ ಭಾರತಕ್ಕೆ ಬಂದಾಗ ಅದನ್ನು ಹಾಗೆ ಸ್ವೀಕರಿಸೋದಿಲ್ಲ, ಅದಕ್ಕೆ ನಮ್ಮದೇ ಒಂದು ರುಚಿ ಕೊಡ್ತೀವಿ, ನಮ್ಮದೇ ಒಂದು ಸ್ಟೈಲ್ನೂ ಕೊಡ್ತೀವಿ, ಕೆಲವೊಮ್ಮೆ ತಿನ್ನೋ ವಿಧಾನನೂ ಬದಲಾಯಿಸ್ಬಿಡ್ತೀವಿ. ಎಕ್ಸಾಂಪಲ್ಗೆ ಗೋಬಿ ಮಂಚೂರಿ, ಅದರ ಹೆಸರು ಕೇಳಿದ ತಕ್ಷಣ ಚೈನೀಸ್ ಆಹಾರ ಅನಿಸುತ್ತೆ, ಆದರೆ ನಮ್ಮ ಪ್ಲೇಟಿಗೆ ಬಂದಮೇಲೆ ಅದು ಪಕ್ಕಾ ಇಂಡಿಯನ್. ಅದರಲ್ಲೂ ತಿನ್ನೋ ವಿಧಾನ ವಿದೇಶದಲ್ಲಿ ಚಾಪ್ ಸ್ಟಿಕ್ ಇರ್ಬೋದು, ಆದರೆ ನಮ್ಮಲ್ಲಿ ಒಂದು ಕೈಯಲ್ಲಿ ಪ್ಲೇಟು, ಇನ್ನೊಂದು ಕೈಯಲ್ಲಿ ಗೋಬಿ, ಹಾಗೆ ಸಾಸ್ ಅದ್ಕೊಂಡು ಬಿಸಿ ಬಿಸಿ ಅಂತ ಊದಿ ಅದನ್ನು ತಿಂತಾ ಇರ್ತೀವಲ್ಲ, ಇದು ನಮ್ಮ ಸ್ಟೈಲು. ಏನಂತೀರಾ? ಹಾಗೆ ಪಿಜ್ಜಾದೇವ್ ಇನ್ನೊಂಥರ ಕತೆ. ಏನಂತ ಅಂದರೆ, ಅದು ಇಟಲಿಯಿಂದ ಬಂದ ಪಿಜ್ಜಾ, ಆದರೆ ನಮ್ಮಲ್ಲಿ ಬಂದಮೇಲೆ ಪನ್ನೀರ್ ಪಿಜ್ಜಾ, ತಂದೂರಿ ಪಿಜ್ಜಾ, ಚೀಸ್ ಕಾರ್ನ್ ಪಿಜ್ಜಾ, ಹೀಗೆ ಮಸಾಲಾ ಪಿಜ್ಜಾ ಕೂಡ ಆಗೋಗಿದೆ. ಇದನ್ನೆಲ್ಲ ನೋಡಿ ಒಂದು ಮಾತು ಹೇಳ್ಬೋದು, ಏನು ಅಂದರೆ, ನಾವು ವಿದೇಶಿ ಆಹಾರವನ್ನ ಭಾರತಕ್ಕೆ ಬರ್ಮಾಡ್ಕೊಳ್ತೀವಿ, ಆದರೆ ಅದಕ್ಕೆ ಭಾರತೀಯ ಪಾಸ್ಪೋರ್ಟ್ ಕೊಟ್ಟು ಕಳಿಸ್ತೀವಿ. ಈಗ ಈ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನೀವೇನು ಹೇಳಬೇಕು ಅಂದರೆ, ನೀವು ಯಾವ ವಿದೇಶಿ ಆಹಾರನ ಭಾರತೀಯ ಟಚ್ ಕೊಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480909010.

ಕ್ಲಾಕ್ನಲ್ಲಿ ಸಮಯ ಆಗಿದೆ 9:30:08. ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ವಿದೇಶಿ ಆಹಾರಕ್ಕೆ ಭಾರತೀಯ ಟಚ್ ಕೊಟ್ಬಿಟ್ಟು ಎಂಜಾಯ್ ಮಾಡ್ತಾ ಇರೋ ರೆಸಿಪೀಸ್ ಬಗ್ಗೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಆದರೆ, ದೀಪಕ್ ಅವರು ಪಾಸ್ತಾನ ಮಸಾಲೆ ಹಾಕಿ, ಮೆಣಸಿನಕಾಯಿ ಹಾಕಿ, ತರಕಾರಿ ಹಾಕಿ, ಕೆಲವೊಮ್ಮೆ ನಮ್ಮ ಸಾಂಬಾರ್ ರಸಂ ರುಚಿಗೆ ಹತ್ತಿರವಾಗುವಷ್ಟು ಬದಲಾಯಿಸ್ಬಿಡ್ತಾರಂತೆ. ಹಾಗೆಯೇ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನೂಡಲ್ಸ್ ಉಪ್ಪಿಟ್ಟು ತಿಂತಾರಂತೆ. ವಾವ್, ನಿಮ್ಮೆಲ್ಲ ಕ್ರಿಯೇಟಿವ್ ರೆಸಿಪೀಸ್ ಕೇಳ್ತಾ ಇದ್ರೆ ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಊಟದ ಸಮಯ ಬೇರೆ, ಪಾರ್ಸೆಲ್ ಮಾಡಿದ್ರೆ ಒಳ್ಳೇದಿತ್ತು ಅಲ್ವಾ? ಏನಂತೀರಾ? ಹಾಗೆ ಮತ್ತಷ್ಟು ಕ್ರಿಯೇಟಿವ್ ರೆಸಿಪೀಸ್ ಬರಲಿ. ಯಾವ ಥರ ಕ್ರಿಯೇಟಿವ್ ರೆಸಿಪೀಸ್ ಅಂದರೆ, ವಿದೇಶಿ ಆಹಾರಕ್ಕೆ ಭಾರತೀಯ ಟಚ್ ಕೊಟ್ಟಂಥ ಕ್ರಿಯೇಟಿವ್ ರೆಸಿಪೀಸ್. ಈಗ ಬ್ಯೂಟಿಫುಲ್ ಟ್ರ್ಯಾಕ್ ಕೇಳ್ಕೊಂಡು ಬರೋಣ.

ಸಮಯ ಆಗಿದೆ 9:42. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಮಾತಾಡ್ತಾ ಇದ್ವಿ. ವಿದೇಶಿ ಆಹಾರಕ್ಕೆ ಭಾರತೀಯ ಟಚ್ ಕೊಟ್ಟು ಎಂಜಾಯ್ ಮಾಡ್ತಿರೋದ್ರ ಬಗ್ಗೆ ಮಾತಾಡಿದ್ವಿ. ಯಾರು ಮೆಸೇಜ್ ಮಾಡಿದ್ದಾರೆ ಅಂತಂದರೆ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಬ್ರೆಡ್ ರೋಸ್ಟ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ತಿಂತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಉಮೇಶ್ ಸಿರಿಗೆರೆ, ಇವರು ವಿದೇಶಿ ರೆಡಿಮೇಡ್ ಪ್ಯಾಕೆಟ್ನಲ್ಲಿ ಬಂದ ಫುಡ್ ಕೆಡದಂತೆ ರಾಸಾಯನಿಕ ಅಂಶಗಳನ್ನ ಹಾಕಿರ್ತಾರೆ. ಸೊ ಇದರಿಂದ ಮಕ್ಕಳಿಗೆ, ವಯಸ್ಕರಿಗೆ, ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅಂದರೆ ವಿದೇಶಿ ಅಂತ ಹೇಳೋದಕ್ಕಿಂತ ಯಾವುದೇ ಪ್ಯಾಕ್ಡ್ ಫುಡ್ ಅಥವಾ ಜಂಕ್ ಫುಡ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರಕ ಅಂತ ನನ್ನ ಅನಿಸಿಕೆ.

ಇನ್ನೊಮ್ಮೆ ಫ್ರಿಜ್ ಓಪನ್ ಮಾಡಿ ನೋಡಿದ್ರೆ ಇನ್ನೂ ಇಷ್ಟು ಉಳಿದಿದೆಯಲ್ಲ ಅಂತ ಅನಿಸುತ್ತೆ. ಮರುದಿನ ಏನು ಮಾಡ್ತೀವಿ, ಅದನ್ನೇ ಸ್ವಲ್ಪ ಬದಲಾಯಿಸಿ ಹೊಸ ರೂಪ ಕೊಟ್ಟು ತಿನ್ನೋದು ಕೂಡ ನಮ್ಮ ಭಾರತೀಯರ ಕ್ರಿಯೇಟಿವಿಟಿ. ಅಡುಗೆ ವ್ಯರ್ಥ ಆಗಬಾರ್ದು, ರುಚಿನೂ ಬದಲಾಗಬೇಕು. ಇದು ನಮ್ಮ ಸಣ್ಣ ಸಣ್ಣ ಜಾಣ್ಮೆ ಅಲ್ವಾ. ಮತ್ತಷ್ಟು ಮಾತಾಡ್ತಾ ಸಾಗೋಣ. ಸದಾಕಾಲ ಕೇಳ್ತಾ ಇರಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಅಂದು ಇಂದು ಎಂದೆಂದೂ

ಸಮಯ ಆಗಿದೆ 9:54. ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಹತ್ರ ಬಂದಿದೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತಂದ್ರೆ, ಜಯಶ್ರೀ ಸುನಿಲ್ ಅವರ ಮೆಸೇಜ್ ಬಂದು ನಮ್ಮನ್ನ ತಲುಪಿದೆ. ಹಾಗೆ ಶಿವಾನಂದ್ ಹಾಲೂರ್ ದಾವಣಗೆರೆಯಿಂದ ಮೆಸೇಜ್ ಮಾಡಿದರೆ, ಸುಕೂನ್ ಕೇಪಲ್ ಕಾರ್ಯಕ್ರಮದ ಹಾಡುಗಳು ಎಲ್ಲ ಇಂಪಾಗಿವೆ ಅಂತ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದರೆ, ವಿದೇಶಿ ಫುಡ್ ಬ್ರೆಡ್ ಅಂದ್ರೆ ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿ ಅದಕ್ಕೆ ಪೂರ್ತಿಯಾಗಿ ಆಲೂಗೆಡ್ಡೆ ಸವರಿ ಅದಕ್ಕೆ ಶೇಂಗಾ ಚಟ್ನಿ ಹಾಕಿ ಆಮೇಲೆ ಅದರ ಮೇಲೆ ಒಂದು ಸ್ಲೈಸ್ ಇಟ್ಟು ಸೂಪರ್ ಆಗಿರುತ್ತೆ ತಿಂತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಪಾತಿ ಉಳಿದ್ರೆ ಅದನ್ನು ಡೈಮಂಡ್ ಆಕಾರವಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದು ಅದಕ್ಕೆ ಉಪ್ಪು ಮೆಣಸಿನ ಪುಡಿ ಮತ್ತು ಚಾಟ್ ಮಸಾಲ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಇಷ್ಟವಾದ ವಿಷಯ ಕೊಟ್ಟಿದ್ದೀರಾ ಸುಗುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೂಡ ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಅಂತ. ನಮ್ಮ ಎಲ್ಲ ಕೇಳುಗರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಸುಕುನ್ ಕೇಪಲ್ ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಇದ್ದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಬ್ಬದ ಸಂಭ್ರಮ ಇರಲಿ, ಆದರೆ ಅದರ ಜೊತೆ ಆರೋಗ್ಯವೂ ಇರಲಿ. ಮನೆಯಲ್ಲಿರೋ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದರೆ ಅದೇ ನಿಜವಾದ ಐಶ್ವರ್ಯ. ಮತ್ತು ನಮ್ಮ ರುಚಿಯ ವಿಷಯಕ್ಕೆ ಬಂದಾಗ, ವಿದೇಶದಿಂದ ಏನೇ ಬಂದರೂ ಅದಕ್ಕೆ ನಮ್ಮ ಭಾರತೀಯ ಸ್ಪರ್ಶ ಕೊಡೋದನ್ನು ಮಾತ್ರ ನಾವು ಬಿಡೋದಿಲ್ಲ, ಅಲ್ವಾ ಸ್ನೇಹಿತರೆ? ನಮ್ಮ ಆಹಾರ ನಮ್ಮ ಹೆಮ್ಮೆ. ಸುಕೂನ್ ಕೇಪಲ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಮತ್ತೆ ಭೇಟಿಯಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಭವ್ಯ ಗಿರೀಶ್.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸಮಯ ಆಗಿದೆ 10:04:13. ನ್ಯೂಟನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಟಾಪಿಕ್ ಏನಂತೀರಾ? ಎಲ್ಲರ ಮನೆಯಲ್ಲಿರುವಂತಹ ಸೀಕ್ರೆಟ್ ಕೋಡ್, ಲ್ಯಾಂಗ್ವೇಜ್. ಸೀಕ್ರೆಟ್ ಕೋಡ್ ಅಂತ ಅಂದರೆ ಯಾವ ಥರ? ಅಮ್ಮನ ಒಂದು ಲುಕ್ ಸಾಕು, ಎಲ್ಲ ಮನೆಯಲ್ಲಿರೋರೆಲ್ಲ ಬಂದು ಊಟ ಕೂತ್ಕೋತಾರೆ. ಅದೇ ಅಮ್ಮನ ಒಂದು ಲುಕ್ ಸಾಕು, ಮಗ ಮಗಳು ಬುಕ್ ತೆಗೆದು ಓಪನ್ ಮಾಡಿ ಓದ್ಕೊಳ್ಳೋದು ಕೂತ್ಕೋತಾರೆ. ಹಾಗೆ ಎಂಟಿದೊಂದು ಲುಕ್ ಸಾಕು ಗಂಡಂದರು ಕೆಲಸ ಮಾಡೋದಕ್ಕೂ ಕೂಡ. ಏನಂತೀರಾ? ಇಂತಹ ಸೀಕ್ರೆಟ್ ಕೋಡ್ ಏನು, ಅದು ಆ ಲುಕ್ಕಲ್ಲಿ ಏನಿರುತ್ತೆ, ಅಂತಹ ಕೋಡ್ ಏನೇನೆಲ್ಲ ಯೂಸ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909010013.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಾಡುಗಳ ಜೊತೆ ನಾವು ಸಾಗ್ತಾ ಇದ್ವಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಕೂಡ ಮೆಸೇಜ್ ಮಾಡಿದರೆ, ಹಾಗೆ ಅನು ಅವರು, ಅವರ ಮನಸ್ಸಲ್ಲಿ ಈಗಷ್ಟೇ ಈ ಹಾಡು ಮೂಡ್ತಂತೆ, ಸಮಯಕ್ಕೆ ಸರಿಯಾಗಿ ನಾವು ಅದೇ ಹಾಡನ್ನು ಪ್ರಸಾರ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಳುಗರಿಗೆ ಯಾವ ಹಾಡು ಬೇಕು ಅಂತ ನಮ್ಮ ಆಕಾಶವಾಣಿಯಲ್ಲಿರೋ ಎಲ್ಲರಿಗೂ ಗೊತ್ತು, ಅದೇ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರ್ತೀವಿ. ಮತ್ತಷ್ಟು ಇಂಪಾದ ಹಾಡುಗಳನ್ನ ಕೇಳ್ತಾ ಸಾಗೋಣ ಕನಸಿನ ಆಲೋಕ ಕಾರ್ಯಕ್ರಮದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸಮಯ ಆಗಿದೆ 10:21:28. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದರೆ ನಿಮ್ಮ ಮೆಸೇಜ್ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಯಾರು ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಕೂಡ ಮೆಸೇಜ್ ಬಂದಿದೆ. ಆನಂದ್ ಕುಲಕರ್ಣಿ ಸೂಲೆಪೇಟ್ನಿಂದ ಅವರು ಕೂಡ ಹಾಡುಗಳು ಇಂಪಾಗಿದೆ ಅಂತ ಮೆಸೇಜ್ ಮಾಡ್ತಿದ್ದಾರೆ. ಹಾಗೆ ಮತ್ತಷ್ಟು ಮೆಸೇಜಸ್ ಯಾರು ಅಂತ ಅಂದರೆ ನಂಬರ್ ಎಂಡಿಂಗ್ ವಿತ್ 5109 ಇವರು ಕೂಡ ಇವರ ಮೆಸೇಜ್ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಅಶ್ವಿನಿ ಅಂಗಡಿ ಮತ್ತು ಗೌತಮಿ ಎಚ್ ಎಸ್ ದಾವಣಗೆರೆ, ನಿಮ್ಮೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ಮತ್ತಷ್ಟು ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗೋಣ. ಅದಕ್ಕೆ ಮುಂಚೆ ನಾವು ಮಾತಾಡ್ತಾ ಇದ್ವಿ ಕೋಡ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಮ್ಮ ಒಂದು ಲುಕ್ ಕೊಟ್ಟರೆ ಗೆಸ್ಟ್ ಬಂದಿದ್ದಾರೆ ಅತಿ ಮಾತಾಡಬೇಡ ಒಂದು ಸೈಡಲ್ಲಿ ಕುತ್ಕೊ ಅಂತ, ಈ ಥರ ಲ್ಯಾಂಗ್ವೇಜಸ್ಸು ಇತ್ತು. ಐ ಲ್ಯಾಂಗ್ವೇಜು ಈಗೆಲ್ಲ ತುಂಬ ವಾಟ್ಸಪ್ ಮೆಸೇಜ್, ವಾಟ್ಸಪ್ ಮೆಸೇಜ್ ಕೂಡ ಅಲ್ಲ ಅದು, ವಾಟ್ಸಪ್ಪಲ್ಲಿ ಎಮೋಜಿಸಲ್ಲೇ ರಿಪ್ಲೈ ಮಾಡೋ ಕಾಲ ಬಂದುಬಿಟ್ಟಿದೆ. ಅಂದರೆ ಅದರಲ್ಲೂ ಕೂಡ ಟೈಪ್ ಮಾಡಿ ಮಾತಾಡಿದ್ರೆ ಜಾಸ್ತಿ ಏನು ಖರ್ಚಾಗುತ್ತೋ ಗೊತ್ತಿಲ್ಲ, ಆದರೆ ಒಂದು ಡನ್ ಅಂತ ಒಂದು ಮೆಸೇಜ್ ಹಾಕೋದು, ಒಂದು ಸ್ಮೈಲಿ ಹಾಕೋದು, ಹೌದಲ್ವಾ? ಈ ಥರ ಮೆಸೇಜಸ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ? ಮತ್ತಷ್ಟು ಗೀತೆಗಳನ್ನ ಕೇಳ್ತಾ ಸಾಗೋಣ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಶಾಂತಾಚಾರ ಬಡಿಗೇರ ಅವರ ಮೆಸೇಜ್ ಬಂದು ನಮ್ಮನ್ನು ತಲುಪಿದೆ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ಸುಮಧುರವಾಗಿದೆ, ಸುಂದರವಾಗಿದೆ ಮತ್ತು ಇಂಪಾಗಿದೆ, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಹಾಡುಗಳನ್ನ ಕೇಳ್ತಾ ಸಾಗೋಣ.

0: Yes, yes, yes, yes, I am in love.
1: ಮಾತಿಗೆ ತಪ್ಪೋದು ದ್ರೋಹ ತಾನೇ.

ಸಮಯ ಆಗಿದೆ 10:39:17. ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಮೆಸೇಜ್ ಮಾಡಿದರೆ, ಮನ ಸೆಳೆಯುವ ಸಂಗೀತ ಕನಸಿನ ಲೋಕದ ಹಾಡುಗಳು ಕೇಳ್ತಾ ನಿಜ ಜಗವ ಮರೆತು ಸ್ವರ್ಗದಲ್ಲಿ ತೇಲಿದ ಅನುಭವ ಅಂತ. ಹೌದು, ಇಂತಹ ಅದ್ಭುತವಾದ ಸಂಗೀತವನ್ನ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗೆ ಹಾಗೂ ಗಾಯಕರಿಗೆ ಅಭಿನಂದನೆಗಳು. ಮತ್ತಷ್ಟು ಗೀತೆಗಳನ್ನ ಕೇಳ್ತಾ ಸಾಗೋಣ ಕನಸಿನ ಲೋಕದಲ್ಲಿ.

ಸಮಯ 10:52:21 ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಬಂದಿದೆ. ಈ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಗಳಾಗಿ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಕೇಳಿ.

ಸಮಯ ಆಗಿದೆ 11:03. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ 11:10 ನಾಳೆ ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ದೆಹಲಿಯ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ನಮ್ಮ ಮುಂದೆ ಒಂದು ಭವಿಷ್ಯವಿದೆ, ನಾಳೆ ಇದೆ, ಅದರ ಜೊತೆ ಜೊತೆಗೆ ಕನಸುಗಳಿವೆ, ಆಶಯಗಳಿವೆ, ಅವೆಲ್ಲವನ್ನ ಪೂರ್ಣಗೊಳಿಸುವತ್ತ ಹೆಜ್ಜೆ ಹಾಕೋಣ ಎನ್ನುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇನೆ. ನಿಮ್ಮ ಆರ್ಜೆ ಭವ್ಯ ಗಿರೀಶ್. ಜೈ ಹಿಂದ್.